0: Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya. Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.
1: Om Namah Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
2: Om Namah Shivaya. You are listening to Shaivam.org radio, the 24/7 spiritual channel from Shaivam.org. Om Namah Shivaya. You are listening to Shaivam.org radio, the 24/7 spiritual channel from Shaivam.org.
3: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Pugachora Nayanar Puranam, presented by Sri H.S. Thyagarajan. Thank you. Om Namah Shivaya.
4: ಶ್ರೀ ಗುರುಭ್ಯೋ ನಮಃ. ಎಲ್ಲ ಮಹನೀಯರುಗಳಿಗೂ ನಮಸ್ಕಾರ. ಮುಂದೆ ನಾನು ಪುಗಶೋರನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾರೆ. ಪುಳಿಕರುವೂರ್ ತುಂಜಿಯ ಪುಗಶೋರ ಕಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರು ಕರೂರ್ ಅನ್ನೋ ಊರಿನಲ್ಲಿದ್ದವರು, ರಾಜರು. ಅವರಿಗೆ ನಾನು, ಪುಗಳ್ಚೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್, ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರ ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ ಅಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಳ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿ ಕಪ್ಪ ಕಾಣಿಕೆ ಏನೂ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು. ರಾಜ ನೋಡಿದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದನೆಲ್ಲ ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು. ಎರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನನ್ನು ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು. ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ. ನೋಡಿದ್ರೆ ಅದರಲ್ಲಿ ಶಿಖೆ ಇದೆ. ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸನ್ನು ನೊಂದುಬಿಟ್ಟು, ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ, ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನು ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕ ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನೆಯಲ್ಲಿ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನು, ಪ್ರಾಯಶ್ಚಿತ್ತವೇನು, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ, ಭಕ್ತಿಗೆ, ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜ್ಯವನ್ನು ಗಿಟ್ಟಿಸಿಕೊಂಡ್ರವರು. ಆದ್ದರಿಂದ ಇವರ ಭಕ್ತಿಯು ಕೂಡ, ಇವರ ಚರಿತ್ರೆಯು ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೀನಿ.
0: ಅಪಾನ್ ಹಿಯರಿಂಗ್ ದಿಸ್ ಅನೌನ್ಸ್ಮೆಂಟ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ ಅಟ್ ಶೈವಂ ಅಟ್ ಶೈವಂ ಡಾಟ್ ಆರ್ಗ್. ದಿಸ್ ರೇಡಿಯೋ ಸರ್ವೀಸ್ ಹ್ಯಾಸ್ ಬೀನ್ ಮೂವ್ ಟು ಎ ನ್ಯೂ ಅಡ್ರೆಸ್ ಆ್ಯಂಡ್ ದಿ ಸರ್ವೀಸ್ ಅಟ್ ದಿಸ್ ಅಡ್ರೆಸ್ ವಿಲ್ ಬಿ ಡಿಸ್ಕಂಟಿನ್ಯೂಡ್ ಶಾರ್ಟ್ಲಿ. ದರ್ಫೋರ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ ಅಟ್ ಶೈವಂ ಅಟ್ ಶೈವಂ ಡಾಟ್ ಆರ್ಗ್. ಥ್ಯಾಂಕ್ ಯು. ಓಂ ನಮಃ ಶಿವಾಯ. Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.

ಕೋಶಾಯ ನಮಃ, ಪರಕಾರ್ಯೈಕ ಪಂಡಿತಾಯ ನಮಃ, ನಿಷ್ಕಂಟಕಾಯ ನಮಃ, ಕೃತಾನಂದಾಯ ನಮಃ, ನಿರ್ವ್ಯಾಜಾಯ ನಮಃ.

ಓಂ ಅಥ ಚತುರ್ವಿಂಶೋಧ್ಯಾಯ ಭಸ್ಮಮಾಹಾತ್ಮ್ಯಂ ಸೂತ ಉವಾಚ ವಿವಿಧಂ ಭಸ್ಮ ಸಂಪ್ರೋಕ್ತಂ ಸರ್ವಮಂಗಲದಂ ಪರಂ ತತ್ಪ್ರಕಾರಮಹಂ ವಕ್ಷ್ಯೇ ಸಾವಧಾನತಯಾ ಶೃಣು ಏಕಂ ಜ್ಞೇಯಂ ಮಹಾಭಸ್ಮ ದ್ವಿತೀಯಂ ಸ್ವಲ್ಪ ಸಮ್ಯಕಂ ಮಹಾಭಸ್ಮ ಇತಿ ಪ್ರೋಕ್ತಂ ಭಸ್ಮ ನಾನಾವಿಧಂ ಪರಂ ತದ್ಭಸ್ಮ ತ್ರಿವಿಧಂ ಪ್ರೋಕ್ತಂ ಶ್ರೌತಂ ಸ್ಮಾರ್ತಂ ಚ ಲೌಕಿಕಂ ಭಸ್ಮೈವ ಸ್ವಲ್ಪ ಸಂಯಂ ಹಿ ಬಹುಧಾ ಪರಿಕೀರ್ತಿತಂ ಶ್ರೌತಂ ಭಸ್ಮ ತಥಾ ಸ್ಮಾರ್ತಂ ದ್ವಿಜಾನಾಮೇವ ಕೀರ್ತಿತಂ ಅನ್ಯೇಷಾಮಪಿ ಸರ್ವೇಷಾಂ ಅಪರಂ ಭಸ್ಮ ಲೌಕಿಕಂ ಧಾರಣಂ ಮಂತ್ರತಃ ಪ್ರೋಕ್ತಂ ದ್ವಿಜಾನಾ ಮುನಿಪುಂಗವೈಃ ಕೇವಲಂ ಧಾರಣಂ ಜ್ಞೇಯಂ ಅನ್ಯೇಷಾಂ ಮಂತ್ರವರ್ಜಿತಂ ಆಗ್ನೇಯಮುಚ್ಯತೆ ಭಸ್ಮ ದಗ್ಧಂ ಗೋಮಯ ಸಂಭವಂ ತದಪಿ ದ್ರವ್ಯಮಿತ್ಯುಕ್ತಂ ತ್ರಿಪುಂಡ್ರಸ್ಯ ಮಹಾಮುನೇ ಅಗ್ನಿಹೋತ್ರೋದಿತಂ ಭಸ್ಮ ಸಂಗ್ರಾಹ್ಯಂ ವಾ ಮನೀಷಿಭಿಃ ಅನ್ಯಯಜ್ಞೋದಿತಂ ವಾಪಿ ತ್ರಿಪುಂಡ್ರಸ್ಯ ಚ ಧಾರಣೆ ಅಗ್ನಿರಿತ್ಯಾದಿಭಿರ್ಮಂತ್ರೀ ಜಾಬಾಲೋಪನಿಷದ್ಗತೈಃ ಸಪ್ತಭಿರ್ಧೂಲನಂ ಕಾರ್ಯಂ ಭಸ್ಮನ ತ ಜಲೇನ ಚ ವರ್ಣಾನಾಮಾಶ್ರಮಾನಾಂ ಚ ಮಂತ್ರತೋ ಅಮಂತ್ರತೋಪಿ ಚ ತ್ರಿಪುಂಡ್ರೋಧೂಲನಂ ಪ್ರೋಕ್ತಂ ಜಾಬಾಲೈರ್ ಆಧರೇನ ಚ ಭಸ್ಮನೋ ಧೂಲನಂ ಚೈವ ಯಥಾ ತಿರ್ಯಕ್ ತ್ರಿಪುಂಡ್ರಕಂ ಪ್ರಮಾದಾದಪಿ ಮೋಕ್ಷಾತಿ ನ ತ್ಯಜೇತ್ ಇತಿ ವಿಶ್ರುತಿಃ ಶಿವೇನ ವಿಷ್ಣುನಾ ಚೈವ ತಥಾ ತಿರ್ಯಕ್ ತ್ರಿಪುಂಡ್ರಕಂ ಉಮಾದೇವಿ ಚ ಲಕ್ಷ್ಮೀಶ್ಚ ವಾಚಾತ್ಯಾಭಿಶ್ಚ ನಿತ್ಯಜಃ ಬ್ರಾಹ್ಮಣೇ ಕ್ಷತ್ರಿಯೈರ್ವೈಶ್ಯೈಃ ಶೂದ್ರೈರಪಿ ಚ ಸಂಕರೈಃ ಅಪಭ್ರಂಶೈಧೃತಂ ಭಸ್ಮ ತ್ರಿಪುಂಡ್ರೋಧೂಲನಾತ್ಮನಾ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಸಮಾಚಾರೋ ವರ್ಣಾಶ್ರಮ ಸಮನ್ವಿತಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ವಿನಿರ್ಮುಕ್ತಿಃ ಸಂಸಾರಾ ಜನ್ಮಕೋಟಿಭಿಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಶಿವಜ್ಞಾನಂ ಕಲ್ಪಕೋಟಿಶತೈರಪಿ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇ ಮಹಾಪಾದಕೈರ್ಯುಕ್ತ ಇತಿ ಶಾಸ್ತ್ರೀಯ ನಿರ್ಣಯ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ಆಚರಿತಂ ಸರ್ವಂ ವಿಪರೀತಫಲಾಯ ಹಿ ಮಹಾಪಾದಕಯುಕ್ತಾನಾಂ ಜಂತೂನಾಂ ಸರ್ವವಿದ್ವಿಷಾಂ ತ್ರಿಪುಂಡ್ರೋ ಧೂಲನದ್ವೇಷಿ ಜಾಯತೆ ಸುದೃಢಂ ಮುನೇ ಶಿವಾಗ್ನಿಕಾರ್ಯಂ ಹ್ಯಕೃತ್ವಾ ಕುರ್ಯಾತ್ರಿಯಾಯುಷಾತ್ಮವಿತ್ ಮುಚ್ಯತೆ ಸರ್ವಪಾಪೈಸ್ತು ಸ್ಪೃಷ್ಟೇನ ಭಸ್ಮನಾ ನರಃ ಸಿತೇನ ಭಸ್ಮನಾ ಕುರ್ಯಾತ್ ತ್ರಿಧಂಧ್ಯಂ ಯತ್ರಿಪುಂಡ್ರಕಂ ಸರ್ವಪಾಪವಿರ್ಮುಕ್ತಃ ಶಿವೇನ ಸಹ ಮೋದತೆ ಸಿತೇನ ಭಸ್ಮನಾ ಕುರ್ಯಾಲ್ಲಲಾಟೇತು ತ್ರಿಪುಂಡ್ರಕಂ ಯೋಸಾವನಾದಿಭೂತಾನ್ ಹಿ ಲೋಕಾನಾಪ್ತೋ ಮೃತೋ ಭವೇತ್ ಅಕೃತ್ವಾ ಭಸ್ಮನಾ ಸ್ನಾನಂ ನ ಜಪೇದ್ವೈ ಷಡಕ್ಷರಂ ತ್ರಿಪುಂಡ್ರಂ ಚ ರಚಿತ್ವಾದು ವಿಧಿನಾ ಭಸ್ಮನಾ ಜಪೇತ್ ಅದಯೋ ವಾಧಮೋ ವಾಪಿ ಸರ್ವಪಾಪಾನ್ವಿತೋಪಿ ವಾ ಉಷಃ ಪಾಪಾನ್ವಿತೋ ವಾಪಿ ಮೂರ್ಖೋ ವಾ ಪತಿತೋಪಿ ವಾ ಯಸ್ಮಿನ್ ದೇಶೇ ವಸೇ ನಿತ್ಯಂ ಭೂತಿಶಾಸನ ಸಂಯುಧಃ ಸರ್ವತೀರ್ಥೈಶ್ಚ ಕೃತಿಭಿಃ ಸಾನ್ನಿಧ್ಯಂ ಕ್ರಿಯತೆ ಸದಾ ತ್ರಿಪುಂಡ್ರಸಹಿತೋ ಜೀವಃ ಪೂಜ್ಯಃ ಸರ್ವೈ ಸುರಾಸುರೈ ಪಾಪಾನ್ವಿತೋಪಿ ಶುದ್ಧಾತ್ಮಾ ಕಿಂ ಪುನಃ ಶ್ರದ್ಧಯಾಯುಧಃ ಯಸ್ಮಿನ್ ದೇಶೇ ಶಿವಜ್ಞಾನಿ ಭೂತಿಶಾಸನ ಸಂಯುಧಃ ಗತೋ ಯದೃಚ್ಛಯಾದ್ಯಾಪಿ ತಸ್ಮಿಂ ಸ್ತೀರ್ಥಾಃ ಸಮಾಗತಾಃ ಬಹುನಾತ್ರ ಕಿಮುಕ್ತೇನ ಧಾರ್ಯಂ ಭಸ್ಮಂ ಸದಾ ಬುಧೈಃ ಲಿಂಗಾರ್ಚನಂ ಸದಾ ಕಾರ್ಯಂ ಜಪ್ಯೋ ಮಂತ್ರಶ್ಚದಕ್ಷರಃ ಬ್ರಹ್ಮನಾ ವಿಷ್ಣುನಾ ವಾಪಿ ರುದ್ರೇಣ ಮುನಿಭಿಃ ಸುರೈಃ ಭಸ್ಮಧಾರಣ ಮಾಹಾತ್ಯಂ ನ ಶಕ್ಯಂ ಪರಿಭಾಷಿತುಂ ಇತಿ ವರ್ಣಾಶ್ರಮಾಚಾರೋ ಲುಪ್ತ ವರ್ಣಕ್ರಿಯೋಪಿ ಚ ಪಾಪಾಸಕೃತ್ರಿಪುಂಡ್ರಸ್ಯ ಧಾರಣಾತ್ಸೋಪಿ ಮುಚ್ಯತೆ ಏ ಭಸ್ಮಧಾರಣಂ ತ್ಯಕ್ತ್ವಾ ಕರ್ಮ ಕುರ್ವಂತಿ ಮಾನವಾಃ ತೇಷಾಂ ನಾದಿ ವಿನಿರ್ಮೋಕ್ಷಃ ಸಂಸಾರಾ ಜನ್ಮಕೋಟಿಭಿಃ ತೇನಾಧೀತಂ ಗುರೋಃ ಸರ್ವಂ ತೇನ ಸರ್ವಮನುಷ್ಠಿತಂ ಯೇನ ವಿಪ್ರೇಣ ಶಿರಸಿ ತ್ರಿಪುಂಡ್ರಂ ಭಸ್ಮನಾಕೃತಂ ಏ ಭಸ್ಮಧಾರಿಣಂ ದೃಷ್ಟ್ವಾ ನರಃ ಕುರ್ವಂತಿ ತಾದನಂ ತೇಷಾಂ ಚಂಡಾಲತೋ ಜನ್ಮ ಬ್ರಹ್ಮನ್ನೂಹ್ಯಂ ವಿಪಶ್ಚಿತಾ ಮಾನಸ್ತೋಕೇನ ಮಂತ್ರೇಣ ಮಂತ್ರಿತಂ ಭಸ್ಮಧಾರಯೇತ್ ಬ್ರಾಹ್ಮಣ ಕ್ಷತ್ರಿಯಶ್ಚೈವ ಪ್ರೋಕ್ತೇಷ್ವಂಗೇಷು ಭಕ್ತಿಮಾನ್ ವೈಶ್ಯತ್ರಯಂಬಕೇನೈವ ಶೂದ್ರ ಪಂಚಾಕ್ಷರೇಣ ತು ಅನ್ಯಾಸಾಂ ವಿಧವಾ ಸ್ತ್ರೀನಾ ವಿಧಿ ಪ್ರೋಕ್ತಶ್ಚ ಶೂದ್ರವತ್ ಪಂಚಬ್ರಹ್ಮಾದಿಮನುಭಿರ್ ಗೃಹಸ್ಥಸ್ಯ ವಿಧೀಯತೆ ತ್ರಯಂಬಕೇನ ಮನುನಾ ವಿಧಿರ್ವೈ ಬ್ರಹ್ಮಚಾರಿಣಃ ಅಘೋರೇನಾಥ ಮನುನಾ ಇತಿ ನಷ್ಟ ವಿಧಿಸ್ಮೃತಃ ಯತಿಸ್ತು ಪ್ರಣವೇನೈವ ತ್ರಿಪುಂಡ್ರಾದೀನಿ ಕಾರಯೇತ್ ಅತಿವರ್ಣಾಶ್ರಮೀ ನಿತ್ಯಂ ಶಿವೋಹಂ ಭಾವನಾತ್ ಪರಾತ್ ಶಿವಯೋಗೀ ಚ ನಿಯತಂ ಈಶಾನೇನಾಪಿ ಧಾರಯೇತ್ ನ ತ್ಯಾಜ್ಯಂ ಸರ್ವವರ್ಣೈಶ್ಚ ಭಸ್ಮಧಾರಣಮುತ್ತಮಂ ಅನ್ಯೈರಪಿ ಯಥಾ ಜೀವೈಃ ಸದೇತಿ ಶಿವಶಾಸನಂ ಭಸ್ಮಸ್ನಾನೇನ ಯಾವಂತಃ ಕನಾಸ್ವಾಂಗೇ ಪ್ರತಿಷ್ಠಿತಾಃ ತಾವಂತಿ ಶಿವಲಿಂಗಾನಿ ತತೌ ಧತ್ತೇ ಹಿ ಧಾರಕಃ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾಃ
ಶೂದ್ರಾಶ್ಚಾಪಿ ಚ ಶಂಕರಾಃ ಸ್ತ್ರಿಯೋಧ ವಿಧವಾ ಬಾಲಾಃ ಪ್ರಾಪ್ತಾಃ ಪಾಖಂಡಿಕಾ ತಥಾ ಬ್ರಹ್ಮಚಾರೀ ಗೃಹೀಯ ವನ್ಯಃ ಸನ್ಯಾಸೀ ವಾ ವ್ರತೀ ತಥಾ ನಾರ್ಯೋ ಭಸ್ಮ ತ್ರಿಪುಂಡ್ರಾಂಗಾ ಮುಕ್ತಾ ಏವ ನ ಸಂಶಯಃ ಜ್ಞಾನಾಜ್ಞಾನಧೃತೋ ವಾಪಿ ಮನ್ನಿದಃ ತಮೋ ಯಥಾ ಜ್ಞಾನಾಜ್ಞಾನಧೃತಂ ಭಸ್ಮ ಪಾವಯೇತ್ ಸಕಲಂ ನರಂ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದ ಗೃಹೀ ವಿನೀ ವನೀಪದ್ಯತಿರ್ ವರ್ಣೀ ತಥಾ ಶಂಕರಃ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದ ಗೃಹೀ ವನೀಪದಿರ್ಯತಿರ್ ವರ್ಣೀ ತಥಾ ಶಂಕರಃ ಏನೋಭಂ ನರಕಂ ಪ್ರಯಾತಿ ಸತದಾ ಗಾಯತ್ರಿ ಜಾಪೇನ ತದ್ ವರ್ಣಾನಾಂ ದ್ರಿಯತೇ ಸ್ತು ಮುಖ್ಯ ಪ್ರಣವ ಜಾಪೇನ ಮುಕ್ತಿರ್ಭವೇದ್ ತ್ರಿಪುಂಡ್ರಂ ಯೇ ವಿನಿಂದಂತಿ ನಿಂದಂತಿ ಶಿವಮೇವತೆ ಧಾರಯಂತಿ ಜಯೇ ಭಕ್ತ್ಯಾ ಧಾರಯಂತಿ ತಮೇವತೆ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗ್ ಅನೀಶಾರ್ಚನಂ ಭನ್ಮ ಜನ್ಮ ಧಿಗ್ವಿದ್ಯಾ ಅಶಿವಾಶ್ರಯಾಂ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗನೀಶಾರ್ಚನಂ ಜನ್ಮ ಧಿಗ್ವಿದ್ಯಾಂ ಅಶಿವಾಶ್ರಯಾಂ ಯೇ ನಿಂದಂತಿ ಮಹೇಶ್ವರಂ ತ್ರಿಜಗದಾಂ ಆಧಾರಭೂತಂ ಹರಂ ಯೇ ನಿಂದಂತಿ ತ್ರಿಪುಂಡ್ರಧಾರಣಕರಂ ದೋಷಸ್ತುತ ದರ್ಶನೇ ತೇ ವೈ ಸಂಕರ ಸೂಕರಾ ಸುರಖರ ಶ್ವಕ್ರೋಷ್ಟು ಕೀಟೋಪಮಾ ಜಾತಾ ಏವ ಭವಂತಿ ಪಾಪಪರಮಾಸ್ತೇ ನಾರಕಾಃ ಕೇವಲಂ ತೇ ದೃಷ್ಟ್ವಾ ಶಶಿಭಾಸ್ಕರೌ ನಿಶಿದಿನೇ ಸ್ವಪ್ನೇಪಿ ನೋ ಕೇವಲಂ ಪಶ್ಯಂದು ಶ್ರೀರುದ್ರಸೂಕ್ತ ಜಪತೋ ಮುಚ್ಚೇತ ತೇನಾಧೃತಃ ತತ್ ಸಂಭಾಷಣತೋ ಭವೇದ್ಧಿ ನರಕಂ ನಿಸ್ತಾರವಾನಾತಿತಂ ಹೇ ಭಸ್ಮಾದಿ ವಿಧಾರಣಂ ಹಿ ಪುರುಷಂ ನಿಂದಂತಿ ಮಂದಾಹಿತೇ ನ ತಾಂತ್ರಿಕಸ್ವಧಿಕೃತೋ ನೋಡ್ಭಪುಂಡ್ರಧರೋ ಮುನೇ ಸಂತಪ್ತ ಚಕ್ರಚಿಹ್ನೋತ್ರ ಶಿವಯಜ್ಞೇ ಬಹಿಷ್ಕೃತಃ ತತ್ರೇತೇ ಬಹವೋ ಲೋಕಾ ಬೃಹಜ್ಜಾ ಬಾಲಚೋದಿತಾಃ ತೇ ವಿಚಾರ್ಯಾಃ ಪ್ರಯತ್ನೇನ ತತೋ ಭಸ್ಮರತೋ ಭವೇತ್ ಯಚ್ಚಂದನೈಶ್ಚಂದನ ಕೈಪಿ ಮಿಶ್ರಂ ಧಾರ್ಯಂ ಹಿ ಭಸ್ಮೈವ ತ್ರಿಪುಂಡ್ರಭಸ್ಮನ ವಿಭೂತಿಭಾಲೋಪದಿ ಕಿಂಚನಾಪಿ ಧಾರ್ಯಂ ಸದಾನೋ ಯದಿ ಸಂಧಿ ಉದ್ಭಯಃ ತ್ರಿಭಿ ತ್ರಿಪುಂಡ್ರಮಲಕಾವಧಿ ಧಾರಣೀಯಂ ಭಸ್ಮದ್ವಿಜಾಧಿವಿರತೋ ವಿಧವಾಧಿರೇವಂ ತದ್ವತ್ ಸದಾಶ್ರಮಭದಾಂ ವಿಶದಾ ವಿಭೂತಿರ್ ಧಾರ್ಯಾಪವರ್ಗಫಲದಾಂ ಸಕಲಾಘಹಂತ್ರೀ ತ್ರಿಪುಂಡ್ರಂ ಗುರುದೇಯಸ್ತು ಭಸ್ಮನಾ ವಿಧಿಪೂರ್ವಕಂ ಮಹಾಪಾದಕ ಸಂಘಾತೈರ್ಮುಚ್ಯತೆ ಚ ಉಪಪಾದಕೈಃ ಬ್ರಹ್ಮಚಾರೀ ಗೃಹಸ್ಥೋ ವಾ ವಾನಪ್ರಸ್ಥೋಥವಾ ಯತಿಃ ಬ್ರಹ್ಮಕ್ಷತ್ರಾ ಚ ವಿಚ್ಛೂದ್ರಾ ತಥಾನ್ಯೇ ಪತಿತಾಧಮಃ ಉದ್ಧೂಲನಂ ತ್ರಿಪುಂಡ್ರಂ ಚ ಧೃತ್ವಾ ಶುದ್ಧಾ ಭವಂತಿ ಚ ಭಸ್ಮನೋ ವಿಧಿನಾ ಸಮ್ಯಕ್ ಪಾಪರಾಶಿಂ ವಿಹಾಯ ಚ ಭಸ್ಮಧಾರೀ ವಿಶೇಷೇನ ಶ್ರೀಗೋಹತ್ಯಾದಿಪಾದಕೈಃ ವಿರಹತ್ಯಾಶ್ವಹತ್ಯಾಭ್ಯಾಂ ಮುಚ್ಯತೇನಾತ್ರ ಸಂಶಯಃ ಪರದ್ರವ್ಯಾಪಹರಣಂ ಪರದಾರಾಭಿಮರ್ಷಣಂ ಪರನಿಂದ ಪರಕ್ಷೇತ್ರಹರಣಂ ಪರಪೀಡನಂ ಸಸ್ಯಾರಾಮಾದಿಹರಣಂ ಗೃಹದಾವಾಹಿ ಕರ್ಮ ಚ ಗೋಹಿರಣ್ಯ ಮಹಿಷ್ಯಾದಿ ತಿಲಕಂಬಲವಾಸಸಾಂ ಅನ್ನಧಾನ್ಯ ಜಲಾದೀನಾಂ ನೀಚೇಭ್ಯಶ್ಚ ಪರಿಗ್ರಹ ದಾಶವೇಶ್ಯಾಮತಂಗೀಷು ವೃಷಲೀಷು ನಟೀಷು ಚ ರಜಸ್ವಲಾ ಸುಕನ್ಯಾಸು ವಿಧವಾಸು ಚ ಮೈಥುನಂ ಮಾಂಸಚರ್ಮರಸಾದೀನಾಂ ಲವಣಸ್ಯ ಚ ವಿಕ್ರಯಃ ಪೈಶೂನ್ಯಂ ಕೂಟವಾದಶ್ಚ ಸಾಕ್ಷಿಮಿತ್ಯಾಭಿಲಾಷಿನಾಂ ಏವಮಾದೀನ್ಯ ಸಂಖ್ಯಾನಿ ಪಾಪಾನಿ ವಿವಿಧಾನಿ ಚ ಸದ್ಯ ಏವ ವಿನಶ್ಯಂತಿ ತ್ರಿಪುಂಡ್ರಸ್ಯ ಚ ಧಾರಣಾದ್ ಶಿವದ್ರವ್ಯಾಪಹರಣಂ ಶಿವನಿಂದಾಂ ಚ ಕುತ್ರಚಿತ್ ನಿಂದಾ ಚ ವಿಭಕ್ತಾನಾಂ ಪ್ರಾಯಶ್ಚಿತ್ತೇನ ಶುಧ್ಯತಿ ರುದ್ರಾಕ್ಷಮ್ಯಸ್ಯ ಗಾತ್ರೇಷು ಲಲಾಟೇತು ತ್ರಿಪುಂಡ್ರಕಂ ಸ ಚಾಂಡಾಲೋಪಿ ಸಂಪೂಜ್ಯೋ ವರ್ಣವರ್ಣೋತ್ತಮೋತ್ತಮಃ ಯಾನಿ ತೀರ್ಥಾನಿ ಲೋಕೇಸ್ಮಿನ್ ಗಂಗಾದ್ಯಾಃ ಸರಿತಶ್ಚ ಯಾಃ ಸ್ನಾತೋ ಭವತಿ ಸರ್ವತ್ರ ಲಲಾಟೇತು ತ್ರಿಪುಂಡ್ರಕಂ ಸಪ್ತಕೋಟಿ ಮಹಾಮಂತ್ರಃ ಪಂಚಾಕ್ಷರ ಪುರಸ್ಸರಃ ತಥಾನ್ಯೇ ಕೋಟಿಶೋ ಮಂತ್ರಃ ಶೈವ ಕೈವಲ್ಯ ಹೇತವಃ ಅನ್ಯೇ ಮಂತ್ರಾ ಚ ದೇವಾನಾಂ ಸರ್ವಸೌಖ್ಯಕರಾ ಮುನೇ ತೇ ಸರ್ವೇ ತಸ್ಯ ವಶ್ಯಾ ಸ್ಯುರ್ ಯೋ ಬಿಭರ್ತಿ ತ್ರಿಪುಂಡ್ರಕಂ ಸಹಸ್ರಂ ಪೂರ್ವಜಾತಾನಾಂ ಸಹಸ್ರಂ ಜನಯಿಷ್ಯತಾಂ ವಂಶಜಾನಾಂ ಜಾತೀನಾಂ ಉದ್ಧರೇತ್ ಯತ್ರಿಪುಂಡ್ರಕೃತ್ ಯಃ ಭುಕ್ತ್ವಾ ಕಿಲಾನ್ ಭೋಗಾನ್ ದೀರ್ಘಾಯುರ್ವ್ಯಾಧಿವರ್ಜಿತಃ ಜೀವಿತಾಂತೇ ಚ ಮರಣಂ ಸುಖೇನೈವ ಪ್ರಪದ್ಯತೆ ಅಷ್ಟೈಶ್ವರ್ಯ ಗುಣೋಪೇತಂ ಪ್ರಾಪ್ಯ ದಿವ್ಯ ವಪುಃ ಶಿವಂ ದಿವ್ಯಂ ವಿಮಾನಮಾರುಹ್ಯ ದಿವ್ಯ ತ್ರಿದಶ ಸೇವಿತಂ ವಿದ್ಯಾಧರಾನಾಂ ಸರ್ವೇಷಾಂ ಗಂಧರ್ವಾನಾಂ ಅಹೋಜತಾಂ ಇಂದ್ರಾದಿಲೋಕಪಾಲಾನಾಂ ಲೋಕೇಶು ಚ ಯಥಾಕ್ರಮಂ ಭುಕ್ತ್ವಾ ಭೋಗಾಂ ಚ ವಿಪುಲಾನ್ ಪ್ರದೇಶಾನಾಂ ಪದೇಶು ಚ ಬ್ರಹ್ಮನಃ ಪದಮಾಸಾದ್ಯ ತತ್ರ ಕನ್ಯಾಶತಂ ರಮೇತ್ ತತ್ರ ಬ್ರಹ್ಮಾಯುಷೋಮಾನಂ ಭುಕ್ತ್ವಾ ಭೋಗಾನನೇಕಜಃ ವಿಷ್ಣುರ್ಲೋಕೇ ಲಭೇದ್ ಭೋಗಂ ಯಾವದ್ ಬ್ರಹ್ಮ ಚ ತಾನ್ಯದಃ ಯಾವದ್ ಬ್ರಹ್ಮ
ಶತಾತ್ಯಯಃ ಶಿವಲೋಕಂ ದತಃ ಪ್ರಾಪ್ಯ ಲಬ್ಧೇಷ್ಟಂ ಕಾಮಮಕ್ಷಯಂ ಶಿವಸಾಯುಜ್ಯಮಾಪ್ನೋತಿ ಸಂಶಯೋ ನಾತ್ರ ಜಾಯತಾಂ ಸರ್ವೋಪನಿಷದಾಂ ಸಾರಂ ಸಮಾಲೋಕ್ಯ ಮುಹುರ್ಮುಹುಃ ಇದಮೇವ ಹಿ ನಿರ್ಣೀತಂ ಪರಂ ಶ್ರೇಯಸ್ತ್ರಿಪುಂಡ್ರಕಂ ವಿಭೂತಿಂ ನಿಂದತೆ ಯೋ ವೈ ಬ್ರಾಹ್ಮಣಃ ಸೋನ್ಯಜಾತಕಃ ಪ್ರಯಾತಿ ನರಕೇ ಘೋರೇ ಯಾವತ್ ಬ್ರಹ್ಮಾಜ ಧರ್ಮುಕಃ ಶ್ರಾದ್ಧೇ ಯಜ್ಞೇ ಜಪೇ ಹೋಮೇ ವೈಶ್ವದೇವೇ ಸುರಾರ್ಚನೇ ಧೃತತ್ರಿಪುಂಡ್ರಃ ಪೂತಾತ್ಮಾ ಮೃತ್ಯುಂ ಜಯತಿ ಮಾನವಃ ಜಲಸ್ನಾನಂ ಮಲತ್ಯಾಗೇ ಭಸ್ಮಸ್ನಾನಂ ಸದಾಶುಚಿ ಮಂತ್ರಸ್ನಾನಂ ಹರೇತ್ ಪಾಪಂ ಜ್ಞಾನಸ್ನಾನೇ ಪರಂಪದಂ ಸರ್ವತೀರ್ಥೇಷು ಯತ್ಪುಣ್ಯಂ ಸರ್ವತೀರ್ಥೇಷು ಯತ್ಫಲಂ ತತ್ಫಲಂ ಸಮವಾಪ್ನೋತಿ ಭಸ್ಮಸ್ನಾನಕರೋ ನರಃ ಭಸ್ಮಸ್ನಾನಂ ಪರಂ ತೀರ್ಥಂ ಗಂಗಾಸ್ನಾನಂ ದಿನೇ ದಿನೇ ಭಸ್ಮರೂಪಿ ಶಿವಃ ಸಾಕ್ಷಾತ್ ಭಸ್ಮತ್ರೈಲೋಕ್ಯಪಾವನಂ ನ ತದೂನಂ ನ ತದ್ಧ್ಯಾನಂ ನ ತದ್ದಾನಂ ಜಪೋ ನ ಸ ತ್ರಿಪುಂಡ್ರೇಣ ವಿನಾಯೇನ ವಿಪ್ರೇಣ ಯದನುಷ್ಠಿತಂ ವಾನಪ್ರಸ್ಥಸ್ಯ ಕನ್ಯಾನಾಂ ದೀಕ್ಷಾದೀನನೃನಾಂ ತಥಾ ಮಧ್ಯಾಹ್ನ ಪ್ರಾಗ್ಜಲೈರ್ಯುಕ್ತಂ ಪರತೋ ಜಲವರ್ಜಿತಂ ಏವಂ ತ್ರಿಪುಂಡ್ರಂ ಯಕ್ಕುರ್ಯಾನ್ ನಿತ್ಯಂ ನಿಯತಮಾನದಃ ಶಿವಭಕ್ತಸ್ಯ ವಿಜ್ಞೇಯೋ ಭುಕ್ತಿಂ ಮುಕ್ತಿಂ ಚ ವಿಂದತಿ ಯತ್ಯಾಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಯಸ್ಯಾಂಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಏವಂ ತ್ರಿಪುಂಡ್ರಮಾಹಾತ್ಯಂ ಸಮಾಧಾಕಥಿತಂ ಮಯಾ ರಹಸ್ಯಂ ಸರ್ವಜಂತೂನಾಂ ಗೋಪನೀಯಮಿದಂ ತ್ವಯಾ ತಿಸ್ರೋ ರೇಖಾ ಭವಂತೇವ ಸ್ಥಾನೇಷು ಮುನಿಪುಂಗವಾಃ ಲಲಾಟಾದಿಷು ಸರ್ವೇಷು ಯಥೋಕ್ತೇಷು ಪುಧೈರ್ಮುನೆ ಭ್ರುವೋರ್ಮಧ್ಯಂ ಸಮಾರಭ್ಯ ಯಾವದಂತೋ ಭವೇದ್ ಭ್ರುವೋಃ ತಾವತ್ ಪ್ರಮಾಣಂ ಸಂಧಾರ್ಯಂ ಲಲಾಟೇ ಚ ತ್ರಿಪುಂಡ್ರಕಂ ಮಧ್ಯಮಾನಾಮಿಕಾಂಗುಳ್ಯಾ ಮಧ್ಯೇತು ಪ್ರತಿಲೋಮದಃ ಅಂಗುಷ್ಠೇನ ಕೃತಾ ರೇಖಾ ತ್ರಿಪುಂಡ್ರಾಖ್ಯಾಭಿಧೀಯತೆ ಮಧ್ಯೇಂಗುಲಿಭಿರ್ ಆದಾಯ ತಿತಿರ್ಭಿರ್ಭಸ್ಮಯತ್ತದಃ ತ್ರಿಪುಂಡ್ರಂ ಧಾರಯೇದ್ಭಕ್ತ್ಯಾ ಭುಕ್ತಿ ಮುಕ್ತಿಪ್ರದಂ ಪರಂ ತಿಸೃನಾಂ ಅಭಿರೇಖಾನಾಂ ಪ್ರತ್ಯೇಕಂ ನವದೇವತಾಃ ಸರ್ವಗಾತ್ರೇಷು ಸರ್ವತ್ರಾಂಗೇಷು ತಾವಕ್ಷ್ಯೇ ಸಾವಧಾನತಯಾ ಸುನು ಅಕಾರೋ ಗಾರ್ಹಪತ್ಯಾಗಿರ್ ಭೂರ್ಧರ್ಮಶ್ಚ ರಜೋ ಗುಣಃ ಋಗ್ವೇದಶ್ಚ ಕ್ರಿಯಾಶಕ್ತಿಃ ಪ್ರಾದಃ ಸವರಮೇವ.

0: संसारान् मोक्षं ददाति इत्यर्थे.
1: तरति शोकमात्मवित्
0: जकारान्त शब्दः अधिक दुःखं रोगः इत्यादि अर्थः. तत् द्रावयति, द्रावयति इत्युक्ते भोगकूर्य.
1: तरति शोकम् आत्मवित् इति श्रवणात्
0: किं
1: तरति
0: शोकम् आत्मवित् परमात्मवित् शोकं तरति. श्रुतिर् वदति
1: அந்நீனீகர்த்தியே
0: அத்த உச்சியே பரதேஜோரனீயம் தீயம் ஸ்வரூபம் நிறே அந்நியேனஸ்வரூபேண தரி தேனம் அபிபூதம் இத்யுச்யதே. மறஞ்சி போடுது அத்திரம் பதம் சுவர்ணம் தைஜசம் இத்யுச்யதே ஹலு தஸ்ய ரூபம் பார்த்திவேன ரூபேண அபிபூதம். தீபிகாயம் பிரயோகம் பவதி. அது என்ன அர்த்தம்? மறஞ்சி போயிருக்கு. பார்த்திவேன ரூபேண அபிபூதம் பவதி சுவர்ணஸ்ய. அது சுவர்ணம் தைஜசம் தான் பாஸ்வர சுக்லமா இருக்கணும் இல்லையா? அது பீத ரூபமா தெரியுது. பீதத்துவாத் பிருத்திவி இது பூர்வபக்ஷி வததி ததா நாஸ்தி. தது பார்த்திவம் பீதரூபம் வர்த்ததே. பார்த்திவேன பீதரூபேண சுவர்ணஸ்ய தைஜசம் ரூபம் தத்ர அபிபூதம். அத்தத்த அபிபூதம் நமக்கு ஓர்த்தா அது தெரியறது இல்லைன்னு அர்த்தம். இதனால அது தெரியறது இல்லைன்னு
1: அர்த்தம்.
0: குத்ரா அஸ்து அர்த்தம் ஆகுது ஹலு. பரதேஜோபிஹி அனபிபவனீயம் மறக்க முடியாம இருக்கிற மறக்க முடியாத தேஜஸ் தேஜா அப்பேற்பட்டு தேஜஸ் இருக்கிறதுனால உக்ரஷப்த வாச்சியத்துவம் பிரம்மண.
1: தத்ர சூர்யோ பாதி நசந்திர தாரகம்
0: நேமா வித்யதோ பாந்தி குதோயம் அக்னி தமேவ பாந்தம் அனுபாதி ஏவச தஸ்ய பாஷா
1: சர்வமிதம் விபாதி.
0: அதனாலேயே தெரிஞ்சிருக்கு
2: தஸ்ய பாஷா இதுக்கு தேன அபிபூதம்
0: வர்த்தது. தேன இதம் சர்வம் அபிபூதம் வச்சது இதம் தஸ்ய அபிபாவகம் பவதி இத்யுச்யதே. தாவது
1: சத்பிரகாஷா பரப்பிரகாஷகா நியாமகதயா நிகில சேதன பயஹேதுதயா பீமசப்தா.
0: இது பரமாத்மனா தேஜசா இதம் சர்வம் அபிபூதம் சாத். இதுவே தெரிஞ்சுக்கவே முடியாது. உலகமே பிரகாசிக்காது. தஸ்ய பாஷா சர்வம் இதம் விபாதி அத இதம் தஸ்ய அபிபாவகம் பவதி இத்யேவ. தாவதேவ விவக்ஷிதம்.
1: நியாமகதையா நிகில சேதன பயஹேதுதயா பீமசப்தாபிதேயம்.
0: நிகில சேதன பயஹேதுதயா பயம் இல்லாம பிரவர்த்திக்காது இல்லையா? பீஷாஸ்மாத் வாதத் பவதே பீஷோதேதி சூர்யா. அதுல எத்தனை பந்தனத்துல இருக்கிற வரைக்கும் பயம் தான், இல்லைன்னா பிரவர்த்திக்காது. ஏதோ ஒரு பயம் இருக்கணும். நியாமகத்துவனா நியாமகசி விஷய பயம் பவதி. அதான் நிகில சேதன பயஹேதுதயா பீமசப்தாபிதேயம் பிரம்மாத பீம பயஹேதுத்வ பீம இது உச்சதே. மகத்துவம் இருந்தால் என்ஜாய் பண்ணலாம் இல்லையா? மகத்துவேன ரமதே இது
2: மகாதேவானந்தே
0: ஸ்வானுபவானந்தே ரமதே சர்வதா ரமதே. ரமிக்கிறதுக்கு இன்னொன்று தேவைப்படுறதுலாம் நமக்கு கஷ்டம். ஸ்வசீவ ஸ்வரூபே யஹ ரமதே தஸ்ய கிருதே அன்யன் நாபேக்ஷதே கலு. மகத்வேன தீவ்யமானதயா மகாதேவ இத்யுச்யதே. சிவஹ இதி
1: ததா அதர்வ சிரசி அத கஸ்மாத் உச்யதே மகாதேவஹ.
0: கஸ்மாத் உச்யதே மகாதேவஹ.
1: சர்வான் பாவான் பரித்யஜ்ய ஆத்மஜான யோகைஸ்வரியே மஹதி மஹீயதே தஸ்மாத் உச்யதே மகாதேவஹ.
0: நம்மளே சொல்ற மாதிரி ஸ்ருதியே சொல்றது. கஸ்மாத் உச்யதே மகாதேவஹ யத் சர்வான் பாவான் பரித்யஜ்ய ஆத்மஜான யோகைஸ்வரியே மஹதி மஹீயதே தஸ்மாத் உச்யதே மகாதேவஹ இதி அஸ்து.
2: அபி அதர்வ சிரஹ மகாதேவஹ இதி அத்ரபி காரணத்வம் விவக்ஷிதம்.
0: சர்வத்ர பரமாத்மனஹ ஜகத் சம்பந்தி யத்யத் அஸ்தி ஜகத் ஸ்ருஷ்டி ஜகத் சம்ஹாரம் ஜகத் பரிபாலனம் ததுபயுக்தாஹ ஏ அம்சாஹ தே அத்ர வர்த்தந்தே.
1: நிரஸ்த சமஸ்த சம்சார கலங்கதயா ನಿಖಿಲಮಂಗಲಾಧಾರತಯ ಶಿವ ತತ್ವಂ ಯದವಗಮ್ಯತೆ ತದುಕ್ತ ಸ್ವಭಾವತಯ ಸಕಲ ಜಗಜ್ಜನ್ಮಾದಿ ಕಾರಣಂ ಭವತಿ.
0: ನಿರಸ್ತ ಸಮಸ್ತ ಸಂಸಾರ ಕಳಂಕತಯ ನಿರಸ್ತಾಹ ಸಮಸ್ತಾಹ ಸಂಸಾರ ಕಳಂಕಾಹ ಯಸ್ಯ ಎಂದವರುವನಕ್ಕೆ ಸಂಸಾರ ಕಳಂಕಗಳೋಡು ಸಂಬಂಧವಿಲ್ಲೆಯೋ, ಸಂಸಾರ ದೋಷಗಳು ಬರದಿಲ್ಲೆಯೋ, ನಾಸ್ತಿ. ಅದನಾಲ ನಿಖಿಲ ಮಂಗಳ ಆಧಾರತೆಯ, ನಿಖಿಲ ಸರ್ವೇಷಾಂ ಮಂಗಳಾನಾಂ ಆಧಾರಭೂತ ಭವತಿ. ಅತಃ ಶಿವ ಶಿವಃ ಇದೆ ಶಿವತತ್ವ ಯದ್ ಅವಗಮ್ಯತೆ ತದ್ ಉಕ್ತ ಸ್ವಭಾವತೆಯ ಶಿವತತ್ವ ಯದ್ ವರ್ತದೆ ಸ್ವನ್ನ ಉಕ್ತ ಸ್ವಭಾವತೆಯ ಉಕ್ತ ಸ್ವಭಾವ ಸ್ವನ್ನ ಶಬ್ದೈಹಿ ಉಚ್ಯಮಾನೈಹಿ ಸ್ವಭಾವೈಹಿ ಯುಕ್ತತಯ ಅತಃ ಸಕಲ ಜಗಜ್ಜನ್ಮಾದಿ ಕಾರಣ ಭವತಿ ವಾ ಇತಿ ಸಂದೇಹೋ ನ ಕರ್ತವ್ಯ. ಭವತ್ಯೇವ ಇತಿ ದರ್ಶಯಿತುಮೇವ ಶ್ರುತಿಷು ಏತಾದೃಶ ಶಬ್ದಾಃ ತತ್ಪರತೆಯ ಪ್ರಯುಜ್ಯಂತೆ ಉಪಪದ್ಯತೆ ಇತಿ ಅರ್ಥ. ತತ್ರ
1: ತತ್ರ ತಾದೃಶ ಮಹಿಮನಿ ಜಗದುಭಯ ಕಾರಣತ್ವ ಸಂಭವಾತ್ ತದೇವ
0: ಜಗದುದಯ ಕಾರಣತ್ವ
2: ಇಲ್ಲಿಯ ಉಭಯ ಕಾರಣ
0: ಉಭಯ ಸತ್ಯ ಉಭಯ ಕಾರಣತ್ವ ಉಭಯ ವಿಧಂ ಕಾರಣತ್ವ ನಿಮಿತ್ತ ಕಾರಣತ್ವ ಉಪಾದಾನ ಕಾರಣತ್ವ ಚ ಸಂಭವತಿ
1: ಸಂಭವಾತ್ ತದೇತಾದೃಶ ಮಹತ್ವಾತ್ ಬ್ರಹ್ಮ ಇತ್ಯುಚ್ಯತೆ
0: ಮಹತ್ವಾತ್ ಬ್ರಹ್ಮ ಇತ್ಯುಚ್ಯತೆ ಬ್ರಹಿ ವೃದ್ಧೌ ಇತಿ ಧಾತು ನಿಜತಿಶಯ ಬೃಹತ್ವವತ್ ಇತ್ಯರ್ಥ ಮನಿನ್ ಪ್ರತ್ಯಯ ಬ್ರಹಿ ವೃದ್ಧೌ ಬ್ರಹ್ಮತಿ ಬ್ರಹ್ಮಣಂ ಇತ್ಯುಚ್ಯತೆ ಖಲು ಪೆರುಸಾ ವರ್ಧನ ಉಪಬ್ರಹ್ಮಣಂ ಪೆರುಸಾ ವರ್ಧನ ಇದಂ ತತ್ರ ಉಪಪದಂ ಕಿಮಪಿ ನಾಸ್ತಿ ತರ್ಹಿ ನಿರತಿಶಯಂ ಬೃಹತ್ವ ತಸ್ಯ ಜ್ಞಾಯತೆ ಅಪ್ಪೇರ್ಪಟ್ಟದು ಬ್ರಹ್ಮ ಬ್ರಹ್ಮ ಶಬ್ದತ್ನಾಲಿಯೋ ಅಪಿತಾಂ ತಿರಿಯತೆ
2: ಏತಾದೃಶ ಗುಣಾನಾಂ ವಿಶಿಷ್ಟತ್ವಾತ್
0: ಬೃಹತ್ ಏವ
1: ತದೇವ ಶಿವ ಶಬ್ದ ವಾಚ್ಯಂ ಆನಂದ ಆನಂದಾದಿ ಧರ್ಮಾಶ್ರಯತೆಯ ಸಿದ್ಧಂ
0: ಆನಂದಾದಿ ಧರ್ಮಾಶ್ರಯತೆಯ ಶಿವ ಶಬ್ದ ವಾಚ್ಯಂ ಭವತಿ ಮಂಗಳ ಸ್ವರೂಪಮಾರ್ ಕರ್ತನಾಲ ಶಿವ ಶಬ್ದಸ್ಯ ವಾಚ್ಯಾರ್ಥೋ ಭವತಿ ಅತಃ
1: ಅತಃ ಆನಂದಾದೀನಾಂ ವಿಕಲ್ಪಾದಿ ವಿಚಿಂತ ನಿರರ್ಥಿಕ
0: ಆನಂದಾದೀನಾಂ ವಿಕಲ್ಪೋ ವಾ ಸಮುಚ್ಚಯೋ ವಾ ಇತ್ಯಾದಿ ಚಿಂತಾಯಃ ಇದಾನಿಂ ಅವಕಾಶೋ ನಾಸ್ತಿ ಯದಾ ಏವಂ ಚಿಂತ್ಯತೆ ಉಚ್ಯತೆ ಏಕಮೇವ ಬ್ರಹ್ಮ ಅನೇಕೈಃ ಗುಣೈಃ ವಿಶಿಷ್ಟತೆಯ ಶ್ರುತ್ಯಾ ಉಪದಿಶ್ಯತೆ
2: ಆನಂದಮಿತ್ಯತೆ ಶಕ್ತಿಃ ಇತ್ಯೇವ
0: ಅಸ್ತು ಯಕಿಂಚಿತ್ ಭವತು ಅನೇಕೈಃ ಗುಣೈಃ ಜಗತ್ ಕಾರಣತ್ವ ಜಗತ್ ಪರಿಪಾಲಕತ್ವ ಜಗತ್ ಸಂಹರ್ತೃತ್ವ ಆದಿ ಉಪಪಾದಕೈಃ ಪಂಚಕೃತ್ಯ ಪಂಚಕೃತ್ಯ ಉಪಪಾದಕಾಃ ಪಂಚಕೃತ್ಯಾನಿ ಪರಮಾತ್ಮನಃ ಉಪಪಾದಯಿತುಂ ಯೇ ಗುಣಾಃ ಅಪೇಕ್ಷಂತೆ ತೇಷಾಂ ಗುಣಾನಾಂ ವಾಚಕಾಃ ಶಬ್ದಾಃ ತತ್ರ ತತ್ರ ತತ್ರ ಶ್ರುತ್ಯಾ ಉಚ್ಯಂತೆ ಅದು ಪಾತ್ರ ಅದು ವೇರ ಬ್ರಹ್ಮವಾ ಇದು ವೇರ ಬ್ರಹ್ಮವಾ ಭ್ರಮಿಕ ಕೂಡಾದ ಅಂದ ಸಂದೇಹತಕ್ಕೆ ಇಡಮಿಲ್ಲ ಒರೇ ಬ್ರಹ್ಮತೆ ಏಕಮೇವ ಅದ್ವಿತೀಯಂ ಅಸ್ಯ ಅದು ಉಪಪಾದಕ ಗುಣೈ ತತ್ರ ತತ್ರ ಕೀರ್ತನಂ ಭವತಿ ಇತ್ಯೇವ ಅವಗಂತವ್ಯಂ ಸ್ಪಷ್ಟ.
1: ಮಾಯಾಂ ತು ಪ್ರಕೃತಿಂ ವಿದ್ಯಾತ್ ಇತಿ ಮಾಯಾಯಾಃ ಪ್ರಕೃತಿತ್ವಂ ಈಶ್ವರಾತ್ಮಕಾಯಾಃ
0: ಏವ
1: ಮಾಯಿನಂ ತು ಮಹೇಶ್ವರಂ ಇತಿ ವಾಕ್ಯಶೇಷಾತ್
0: ಮಾಯಾಯಾಃ ಪ್ರಕೃತಿತ್ವಂ ಉಚ್ಯತೆ ಶ್ರುತ್ಯಾ ಪೂರ್ವಪಕ್ಷಿಣಾ ಪೃಷ್ಟಂ ಸ್ಮರ್ಯದೇವ ಮಾಯಾಯಾಃ ಖಲು ಉಪಾದಾನತ್ವಂ ಉಚ್ಯತೆ ಮಾಯಾಂ ತು ಪ್ರಕೃತಿಂ ವಿದ್ಯಾತ್ ಇತಿ ತತ್ರ ಉಚ್ಯತೆ ಸತ್ಯಂ ಮಾಯಾಯಾಃ ಕಿಂ ಸ್ವತಂತ್ರಾಯಾಃ ಪ್ರಕೃತಿತ್ವಂ ಭವತಿ ವಾ ಈಶ್ವರಾಧೀನಾಯ ಖಲು ವರ್ತದೆ ಅನ್ಯಥಾ ಮಾಯಿನಂ ತು ಮಹೇಶ್ವರಂ ತತ್ರೈವ ಕಿಮರ್ಥಂ ಉಕ್ತಂ ಅತಃ ಸ್ವತಂತ್ರ ಕಾಚನ ಮಾಯಾ ಇತಿ ಕಿಂಚಿತ್ ಅಸ್ತಿ ಜಗತ್ ಕಾರಣಂ ಇತಿ ನ ಚಿಂತನೀಯಂ ಸತ್ಯಂ ಸಾಂಖ್ಯಾನಾಂ ಮತಂ ನ ಅತ್ರ ಸ್ವೀಕರ್ತವ್ಯಂ ಮಾಯಾಂ ತು ಪ್ರಕೃತಿಂ ವಿದ್ಯಾದಿ ಮಾಯಾಯಾಃ ಪ್ರಕೃತಿತ್ವಂ ಈಶ್ವರಾತ್ಮಿಕಾಯಾಃ ಏವ ಈಶ್ವರಾತ್ಮಿಕಾಯ ಇತ್ಯುಕ್ತೆ ಈಶ್ವರೇ ತಾದಾತ್ಮ್ಯೇನ ಸ್ಥಿತಾಯಾಃ ಈಶ್ವರೇ ತಾದಾತ್ಮ್ಯೇನ ಸ್ಥಿತಾ ಶಕ್ತಿಃ ಸಾ ಏವ ಮಾಯಾ ಇತ್ಯುಚ್ಯತೆ ನಾವು ಸ್ವತಂತ್ರ ಸ್ವತಂತ್ರ ಕಶ್ಚಿತ್ ಪದಾರ್ಥ ಅತಃ ಮಾಯಿನಂತು ಮಹೇಶ್ವರಂ ಇತಿ ವಾಕ್ಯಶೇಷ ಇತಿ ಜ್ಞಾಯತೆ.
1: ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಬ್ರಹ್ಮ ಕಾರಣಂ
0: ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಬ್ರಹ್ಮ ಕಾರಣಂ ಸ್ಥೂಲ ಚಿದಚಿತ್ ವಿಶಿಷ್ಟಂ ತತ್ ಕಾರ್ಯಂ ಭವತಿ ಕಾರ್ಯವೂ ಕಾರಣವೂ ಉನ್ನದ ಸೂಕ್ಷ್ಮ ಚಿದಚಿತ್ ವಿಶಿಷ್ಟಂ ಸ್ಥೂಲ ಚಿದಚಿತ್ ವಿಶಿಷ್ಟಂ ಇದಂ ಇದಾನಿ ಯದ ದೃಶ್ಯತೆ ತತ್ ಸ್ಥೂಲಂ ಚಿದ್ ಅಚಿತ್ ಇಪ್ಪ ಬ್ರಹ್ಮ ಇರ್ಕಾಲಿಯಾ ಇರ್ಕ ಎಪಡಿ ಸ್ಥೂಲ ಚಿದಚಿತ್ ವಿಶಿಷ್ಟಮಾ ಇರ್ಕ ಇದಕ್ಕೆ ಕಾರಣಮಾನ ಬ್ರಹ್ಮ ಎಪಡಿ ಸೂಕ್ಷ್ಮ ಚಿದಚಿತ್ ವಿಶಿಷ್ಟ ಇದಾ ವಿಶಿಷ್ಟಾದ್ವೈತಂ ಅದಾ ಶಿವ ವಿಶಿಷ್ಟಾದ್ವೈತಂ ಸೊಲ್ರದ ವಿಶಿಷ್ಟಾದ್ವೈತಂ ಮಾರ್ದ ಇರ್ಕಲಿಯಾ ನೀಂಗಳು ವಿಶಿಷ್ಟಾದ್ವೈತಿಗಳು ತಾನ ಶಿವ ವಿಶಿಷ್ಟಾದ್ವೈತಂ ವಿಶಿಷ್ಟಂ ಸೊನ್ನ ವಿಶಿಷ್ಟ ಅದ್ವೈತಂ ಸೊನ್ನ ಅದ್ವೈತಂ ಇತ್ಯಸ್ಯ ಏಕತ್ವಂ ಇತ್ಯರ್ಥ ಏಕಂ ಏಕಂ ಇತ್ಯರ್ಥ ಅದ್ವೈತಂ ಕಥಂ ಏಕಂ ಇತ್ಯುಕ್ತೆ ವಿಶಿಷ್ಟಂ ಏಕಂ ವಿಶಿಷ್ಟಸ್ಯ ಏಕತ್ವಂ ವಿವಕ್ಷಿತಂ ವಿಶಿಷ್ಟಸ್ಯ ಇತ್ಯುಕ್ತೆ ವಿಶಿಷ್ಟಂ ಇತಿ ಸಾಕಾಂಕ್ಷ ಪದಂ ಖಲು
2: ಏನ ವಿಶಿಷ್ಟ
0: ಏನ ವಿಶಿಷ್ಟಂ इति वक्तव्यं चिदचित् विशिष्टं चिदचित् विशिष्टम् इत्यर्थः तर्हि चिदचित् विशिष्ट अद्वैतमेव विशिष्ट अद्वैतम् इति एकदेशेन गृहीत्वा उच्यते सत्यभामा भामा इतिवत् चिदचित् विशिष्टाद्वैतम् चिदचित् विशिष्टाद्वैतम् विशिष्टाद्वैतम् इति लाघवेन वयं व्यवहरामः विशिष्टाद्वैतम् इति तत्रापि स्थूलचिदचित् विशिष्टं सूक्ष्मचिदचित् विशिष्टं रेण्डुमे चेत् विशिष्टाद्वैतं शुरुकमा चलिण्डुकं तदिदं शिवविशिष्टाद्वैतं शिवरूपं परमात्मानं स्वीकृत्य विशिष्टाद्वैत एव विशिष्टाद्वैतसिद्धान्तः एव उच्यते कारणीभूतं कार्यभूतञ्च कारणरूपेणापि एकमेव परमात्मतत्त्वं वर्तते कार्यरूपेणापि तदेव परमात्मतत्त्वं वर्तते तत् कथम् इति प्रश्नः भवति खलु तद् रूपभेदः प्रकल्प्यते रूपभेदेन तदेव कारणं रूपभेदेन तदेव कार्यं परमात्मा कार्यमा मम इति कथं विशिष्टरूपेण स्वरूपेण न स्वरूपेण कार्यं नास्ति स्वरूपेण कारणमपि न सूक्ष्मचिदचित् विशिष्टरूपेण कारणं स्थूलचिदचित् विशिष्टरूपेण कार्यं स्थूलं न तेरियकूडियत् सूक्ष्मं नाम साक्षात् अवगन्तुम् अशक्यम् सूक्ष्म चिदचित् विशिष्टं ब्रह्म कारणं स्थूल चिदचित् विशिष्टं तत् कार्यं भवति अतः जगज्जन्मादि कारणं ब्रह्म इति सिद्धान्तः इति सिद्धान्तः कृतः
1: कारणं यदस्ति तदा कार्यमपि अस्ति
0: अस्तु तथैव अस्ति कदाचित् केवलकारणमात्रेण तिष्ठति प्रलयकाले तदा कार्यं नास्ति नास्ति कार्यरूपेण यदा वर्तते तदानीं कारणरूपेण अपि वर्तते अत्र किञ्चित् व्याख्याने किञ्चित् लिखितमस्ति अन्ते तद् किमपि सूक्ष्मांशः अस्ति वा इति पश्यामि अस्ति चेत् श्वः वदति आत्मवित् शोकं तरति इत्युच्यते आत्मशब्देन परमात्मा उच्यते परमात्मज्ञानिनः पुरुषस्य शोकतरणं भवति इत्युच्यते खलु तर्हि परमात्मज्ञानिनः शोकतरणं भवति चेत् तत्र अस्य शोकतरणाय परमात्मज्ञानम् अपेक्षते इति ज्ञायते परमात्मज्ञानं कथम् उपकरोति इत्युक्ते परमात्मा अनुग्रहद्वारा इति वक्तव्यं तर्हि अस्य शोकनिवृत्त्यर्थं परमात्मा अनुग्रह परमात्मानुग्रहोऽपि एकं कारणम् इति एवं रीत्या लभ्यते साक्षात् न लभ्यते परमात्मज्ञानस्य शोकनिवृत्तिं प्रति कारणत्वम् उच्यते अनुग्रहद्वारा इति तदा वक्तव्यं भवति
3: Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya. Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.
4: Om Namah Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
5: Om Namah Shivaya.
6: You are listening to Shaivam.org radio. The 24/7 spiritual channel from Shaivam.org.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Pugachora Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: ஸ்ரீ குருபியோ நம. எல்ல மகனியர்களிகூ நமஸ்கார. முந்தே நானு புகழ்சோழநாயனார் அனுவர சரித்திரன்னு ஹேளோதக்கே இஷ்டப்படுத்தேனே. சுந்தரமூர்த்தி நாயனாரவரு இவர பக்கே ஹீகே விவரணை கொடுத்தாரே. பொழிகருவூர் துஞ்சிய புகழ்சோழர் கடியேன் அந்த ஹேட்டாரே. ಅಂದರೆ ಇವರು ಕರೂರ್ ಅನ್ನೋ ಊರಿನಲ್ಲಿದ್ದವರು ರಾಜರು. ಅವರಿಗೆ ನಾನು ಪುಗಳ್ಚೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್ ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರನ್ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ ಅಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಳ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿಯೇ ಕಪ್ಪ ಕಾಣಿಕೆ ಏನು ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕರುನಾಡಿನ ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು. ರಾಜ ನೋಡಿದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದನೆಲ್ಲ, ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು. ಇರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನನ್ನು ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು, ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು. ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ, ನೋಡಿದ್ರೆ ಅದರಲ್ಲಿ ಶಿಖೆ ಇದೆ. ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸನ್ನು ನೊಂದುಬಿಟ್ಟು, ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ, ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನು ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕ ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನು, ಪ್ರಾಯಶ್ಚಿತ್ತವೇನು, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ ಭಕ್ತಿಗೆ ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜ್ಯವನ್ನು ಗಿಟ್ಟಿಸಿಕೊಂಡ್ರವರು. ಆದ್ದರಿಂದ ಇವರ ಭಕ್ತಿಯೂ ಕೂಡ ಇವರ ಚರಿತ್ರೆಯೂ ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೀನಿ.
3: ಅಪಾನ್ ಹಿಯರಿಂಗ್ ದಿಸ್ ಅನೌನ್ಸ್ಮೆಂಟ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ ಅಟ್ ಶೈವಂ ಅಟ್ ಶೈವಂ ಡಾಟ್ ಆರ್ಗ್. ದಿಸ್ ರೇಡಿಯೋ ಸರ್ವೀಸ್ ಹ್ಯಾಸ್ ಬೀನ್ ಮೂವ್ ಟು ಎ ನ್ಯೂ ಅಡ್ರೆಸ್ ಆ್ಯಂಡ್ ದಿ ಸರ್ವೀಸ್ ಅಟ್ ದಿಸ್ ಅಡ್ರೆಸ್ ವಿಲ್ ಬಿ ಡಿಸ್ಕಂಟಿನ್ಯೂಡ್ ಶಾರ್ಟ್ಲಿ. ದರ್ಫೋರ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ ಅಟ್ ಶೈವಂ ಅಟ್ ಶೈವಂ ಡಾಟ್ ಆರ್ಗ್. ಥ್ಯಾಂಕ್ ಯು. ಓಂ ನಮಃ ಶಿವಾಯ. Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.

0: ಇತ್ಯಾದಿ ಬುದ್ಧಿ ಅಂಡ್ ತದೇವ ಆ ಕಾರ್ಯ ನಿಯುಕ್ತೆ ಅಂಡ್ ದಟ್ ಇಟ್ ಸೆಲ್ಫ್ ವಿಲ್ ಮೇಕ್ ಅಸ್ ಎಂಟರ್ ಇನ್ ಟು ದಿ ಸಂಸಾರ. ಆ ಕಾರ್ಯ ಮೀನ್ಸ್ ದಿ ಸಂಸಾರ ಆಕಾರ. ಇಟ್ ಇಟ್ ನಿಯುಕ್ತೆ ಮೀನ್ಸ್ ಇಟ್ ಲೀಡ್ಸ್ ಅಸ್, ಇಟ್ ಪುಟ್ಸ್ ಅಸ್, ಇಟ್ ಇನ್ವಾಲ್ವ್ಸ್ ಅಸ್ ಇನ್ ದಟ್ ಸಂಸಾರ ವಿಚ್ ದಿಸ್ ಮಹಾಮೋಯ ಮಹಾಮೋಹಮಯ ಇಂದ್ರಜಾಲೇನ ದಿಸ್ ಅವಿದ್ಯಾ ದಿಸ್ ಇಗ್ನೋರೆನ್ಸ್ ಇಟ್ ಪುಟ್ಸ್ ಅಸ್ ಇನ್ ಸಂಸಾರ. That ignorance which covers like a sheath, like a veil, the knowledge. So, tad asya prakasha avaranam karma samsara nibandhanam. This prakasha avarana, this sheath, this karma which engulfs this, covers this knowledge, sheath, this sheath of which covers the knowledge, samsara nibandhanam is the cause for the samsara. ಪ್ರಾಣಾಯಾಮ ಅಭ್ಯಾಸ ದುರ್ಬಲಂ ಭವತಿ ಅಂಡ್ ಥ್ರೂ ದಿ ಪ್ರಾಕ್ಟೀಸ್ ಆಫ್ ಪ್ರಾಣಾಯಾಮ ಇಟ್ ಬಿಕಮ್ಸ್ ವೀಕ್ ಪ್ರತಿಕ್ಷಣಂ ಚ ಚೀಯತೆ ಅಂಡ್ ಇಟ್ ಇಸ್ ಡಿಸ್ಟ್ರಾಯ್ಡ್ ನಾಟ್ ಜಸ್ಟ್ ವೀಕ್ ಇಟ್ ಇಸ್ ಆಲ್ಸೋ ಡಿಸ್ಟ್ರಾಯ್ಡ್ ಎವ್ರಿ ಕ್ಷಣ ಎವ್ರಿ ಸೆಕೆಂಡ್ ಯು ಡೂ ದಿಸ್ ಪ್ರಾಣಾಯಾಮ ತಥಾಚ ಉತ್ತಮ ದಿಸ್ ಇಸ್ ವಾಟ್ ಇಸ್ ಸೆಡ್ ಬೈ ದಿ ಆನ್ಸರ್ಸ್ ತಪೋನ ಪರಂ ಪ್ರಾಣಾಯಾಮಾತ್ ತಥೋ ವಿಶುದ್ಧಿರ್ ಮಲಾನಾಂ ದೀಪ್ತಿಶ್ಚ ಜ್ಞಾನಸ್ಯ. There is no greater tapas than the pranayama. And not just that. Because tataha vishuddhi malanam dipitishya jnanasya. The mala, the defects, the problems, obstacles are removed. Vishuddhi, it is purified. The impurities are destroyed through the pranayama. One. Two. Dipitishya jnanasya. The jnana also is illumined. The knowledge also is shines. Very brightly. Kincha, not just that. Dharana sucha yogyata manasaha.
1: Dharana sucha yogyata manasaha.
0: Dharana sucha yogyata manasaha.
1: Dharana sucha yogyata manasaha.
0: Dharana sucha yogyata manasaha.
1: Dharana sucha yogyata manasaha.
0: Dharana sucha yogyata manasaha. Not just this. That it removes the veil which covers the knowledge. It also helps you. See, it is that. Okay. But we are talking about Ashtanga Yoga. Yama helps in Niyama. Niyama helps in your Asana. Asana helps in Pranayama. This is what we have been discussing. So what is this Pranayama useful for? Pranayama helps you to do this Dharana. So, Dharana Sucha. Yogyata, the mind, the pranayama, through this pranayama, through this practice of pranayama, the mind gets the ability, yogyata, the ability, the perfect state to do the dharana. Pranayama abhyasa eva, pracharana vidharana abhyamva pranasya idhi vachanat. So, it is said, pracharana vidharana abhyamva pranasya, through the pracharana and vidharana, through holding and exhaling, inhaling and exhaling. The kumbhaka, when you do through the inhaling or exhaling, in the first chapter it is said you can do, you can control the mind, you can purify the mind also through this Ishwara Pranidhanadva. Later he said, so through prachadana dharanabhyam, by inhaling and exhaling also, by doing the pranayama, by doing the practice in the kumbhaka also, you can gain the concentration of mind, to gain the state to do this dharana. Atah ಕ ಪ್ರತ್ಯಾಹಾರ. ಓಕೆ, ಸೆಡ್ ಯು ಅಂಟಿಲ್ ನೌ ವಿ ಹ್ಯಾವ್ ಸೀನ್ ದಿ ಫಸ್ಟ್ ಫೋರ್ ಸ್ಟೇಜಸ್ ಪ್ರಾಣಾಯಾಮ. ಸೊ ವಾಟ್ ಇಸ್ ಪ್ರತ್ಯಾಹಾರ, ಕಹ ಪ್ರತ್ಯಾಹಾರ, ವಾಟ್ ಇಸ್ ದಿಸ್ ಪ್ರತ್ಯಾಹಾರ? ಸ್ವ ವಿಷಯ ಸಂಪ್ರಯೋಗೇ ಚಿತ್ತಸ್ಯ ಸ್ವರೂಪಾನುಕಾರ ಇವ ಇಂದ್ರಿಯಾಣಾಂ ಪ್ರತ್ಯಾಹಾರ. ಚಿತ್ತಸ್ಯ ಸ್ವರೂಪಾನುಕಾರ ಸ್ವವಿಷಯಾ ಸಂಪ್ರಯೋಗೇ ಚಿತ್ತಸ್ಯ ಸ್ವರೂಪಾನುಕಾರ ಇವ ಇಂದ್ರಿಯಾಣಾಂ ಪ್ರತ್ಯಾಹಾರ.

0: ಓಂ ಅಥ ಚತುರ್ವಿಂಶೋಧ್ಯಾಯ ಭಸ್ಮಮಾಹಾತ್ಮ್ಯಂ ಸೂತ ಉವಾಚ ವಿವಿಧಂ ಭಸ್ಮ ಸಂಪ್ರೋಕ್ತಂ ಸರ್ವಮಂಗಲದಂ ಪರಂ ತತ್ಪ್ರಕಾರಮಹಂ ವಕ್ಷ್ಯೇ ಸಾವಧಾನತಯಾ ಶೃಣು ಏಕಂ ಯೇಯಂ ಮಹಾಭಸ್ಮ ದ್ವಿತೀಯಂ ಸ್ವಲ್ಪ ಸಮ್ಯಕಂ ಮಹಾಭಸ್ಮ ಇತಿ ಪ್ರೋಕ್ತಂ ಭಸ್ಮ ನಾನಾವಿಧಂ ಪರಂ ತದ್ಭಸ್ಮ ತ್ರಿವಿಧಂ ಪ್ರೋಕ್ತಂ ಶ್ರೌತಂ ಸ್ಮಾರ್ತಂ ಚ ಲೌಕಿಕಂ ಭಸ್ಮೈವ ಸ್ವಲ್ಪ ಸಂಯಂ ಹಿ ಬಹುಧಾ ಪರಿಕೀರ್ತಿತಂ ಶ್ರೌತಂ ಭಸ್ಮ ತಥಾ ಸ್ಮಾರ್ತಂ ದ್ವಿಜಾನಾಮೇವ ಕೀರ್ತಿತಂ ಅನ್ಯೇಷಾಮಪಿ ಸರ್ವೇಷಾಂ ಅಪರಂ ಭಸ್ಮ ಲೌಕಿಕಂ ಧಾರಣಂ ಮಂತ್ರತಃ ಪ್ರೋಕ್ತಂ ದ್ವಿಜಾನಾ ಮುನಿಪುಂಗವೈಃ ಕೇವಲಂ ಧಾರಣಂ ಜ್ಞೇಯಂ ಅನ್ಯೇಷಾಂ ಮಂತ್ರವರ್ಜಿತಂ ಆಗ್ನೇಯಮುಚ್ಯತೆ ಭಸ್ಮ ದಗ್ಧಂ ಗೋಮಯ ಸಂಭವಂ ತದಪಿ ದ್ರವ್ಯಮಿತ್ಯುಕ್ತಂ ತ್ರಿಪುಂಡ್ರಸ್ಯ ಮಹಾಮುನೇ ಅಗ್ನಿಹೋತ್ರೋದಿತಂ ಭಸ್ಮ ಸಂಗ್ರಾಹ್ಯಂ ವಾ ಮನೀಷಿಭಿಃ ಅನ್ಯಯಜ್ಞೋದಿತಂ ವಾಪಿ ತ್ರಿಪುಂಡ್ರಸ್ಯ ಚ ಧಾರಣೆ ಅಗ್ನಿರಿತ್ಯಾದಿಭಿರ್ಮಂತ್ರೀ ಜಾಬಾಲೋಪನಿಷದ್ಗತೈಃ ಸಪ್ತಭಿರ್ಧೂಲನಂ ಕಾರ್ಯಂ ಭಸ್ಮನ ತ ಜಲೇನ ಚ ವರ್ಣಾನಾಮಾಶ್ರಮಾನಾಂ ಚ ಮಂತ್ರತೋ ಅಮಂತ್ರತೋಪಿ ಚ ತ್ರಿಪುಂಡ್ರೋಧೂಲನಂ ಪ್ರೋಕ್ತಂ ಜಾಬಾಲೈರ್ ಆಧರೇನ ಚ ಭಸ್ಮನೋ ಧೂಲನಂ ಚೈವ ಯಥಾ ತಿರ್ಯಕ್ ತ್ರಿಪುಂಡ್ರಕಂ ಪ್ರಮಾದಾದಪಿ ಮೋಕ್ಷಾತಿ ನ ತ್ಯಜೇತ್ ಇತಿ ವಿಶ್ರುತಿಃ ಶಿವೇನ ವಿಷ್ಣುನಾ ಚೈವ ತಥಾ ತಿರ್ಯಕ್ ತ್ರಿಪುಂಡ್ರಕಂ ಉಮಾದೇವಿ ಚ ಲಕ್ಷ್ಮೀಶ್ಚ ವಾಚಾತ್ಯಾಭಿಶ್ಚ ನಿತ್ಯಶಃ ಬ್ರಾಹ್ಮಣೇ ಕ್ಷತ್ರಿಯೈರ್ವೈಶ್ಯೈಃ ಶೂದ್ರೈರಪಿ ಚ ಸಂಕರೈಃ ಅಪಭ್ರಂಶೈಧೃತಂ ಭಸ್ಮ ತ್ರಿಪುಂಡ್ರೋಧೂಲನಾತ್ಮನಾ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಸಮಾಚಾರೋ ವರ್ಣಾಶ್ರಮ ಸಮನ್ವಿತಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ವಿನಿರ್ಮುಕ್ತಿಃ ಸಂಸಾರಾ ಜನ್ಮಕೋಟಿಭಿಃ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ನಾತಿ ಶಿವಜ್ಞಾನಂ ಕಲ್ಪಕೋಟಿಶತೈರಪಿ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇ ಮಹಾಪಾದಕೈರ್ಯುಕ್ತ ಇತಿ ಶಾಸ್ತ್ರೀಯ ನಿರ್ಣಯ ಉದ್ಧೂಲನಂ ತ್ರಿಪುಂಡ್ರಂ ಚ ಶ್ರದ್ಧಯಾ ನಾಚರಂದಿಯೇ ತೇಷಾಂ ಆಚರಿತಂ ಸರ್ವಂ ವಿಪರೀತ ಫಲಾಯ ಹಿ ಮಹಾಪಾದಕಯುಕ್ತಾನಾಂ ಜಂತೂನಾಂ ಸರ್ವವಿದ್ವಿಷಾಂ ತ್ರಿಪುಂಡ್ರೋ ಧೂಲನ ದ್ವೇಷಿ ಜಾಯತೆ ಸುದೃಢಂ ಮುನೇ ಶಿವಾಗ್ನಿಕಾರ್ಯಂ ಹ್ಯಕೃತ್ವಾ ಕುರ್ಯಾತ್ರಿಯಾಯುಷಾತ್ಮವಿತ್ ಮುಚ್ಯತೆ ಸರ್ವಪಾಪೈಸ್ತು ಸ್ಪೃಷ್ಟೇನ ಭಸ್ಮನಾ ನರಃ ಸಿದೇನ ಭಸ್ಮನಾ ಕುರ್ಯಾತ್ ತ್ರಿಧಂಧ್ಯಂ ಯತ್ರಿಪುಂಡ್ರಕಂ ಸರ್ವಪಾಪವಿರ್ಮುಕ್ತಃ ಶಿವೇನ ಸಹ ಮೋದತೆ ಸಿದೇನ ಭಸ್ಮನಾ ಕುರ್ಯಾಲ್ಲಲಾಟೇತು ತ್ರಿಪುಂಡ್ರಕಂ ಯೋಸಾವನಾದಿಭೂತಾನ್ ಹಿ ಲೋಕಾನಾಪ್ತೋ ಮೃತೋ ಭವೇತ್ ಅಕೃತ್ವಾ ಭಸ್ಮನಾ ಸ್ನಾನಂ ನ ಜಪೇದ್ವೈ ಷಡಕ್ಷರಂ ತ್ರಿಪುಂಡ್ರಂ ಚ ರಚಿತ್ವಾದು ವಿಧಿನಾ ಭಸ್ಮನಾ ಜಪೇತ್ ಅದಯೋ ವಾಧಮೋ ವಾಪಿ ಸರ್ವಪಾಪಾನ್ವಿತೋಪಿ ವಾ ಉಷಃ ಪಾಪಾನ್ವಿತೋ ವಾಪಿ ಮೂರ್ಖೋ ವಾ ಪತಿತೋಪಿ ವಾ ಯಸ್ಮಿನ್ ದೇಶೇ ವಸೇ ನಿತ್ಯಂ ಭೂತಿಶಾಸನ ಸಂಯುಧಃ ಸರ್ವತೀರ್ಥೈಶ್ಚ ಕೃತಿಭಿಃ ಸಾನ್ನಿಧ್ಯಂ ಕ್ರಿಯತೆ ಸದಾ ತ್ರಿಪುಂಡ್ರ ಸಹಿತೋ ಜೀವಃ ಪೂಜ್ಯ ಸರ್ವೈ ಸುರಾಸುರೈ ಪಾಪಾನ್ವಿತೋಪಿ ಶುದ್ಧಾತ್ಮ ಕಿಂ ಪುನಃ ಶ್ರದ್ಧಯಾಯುಧಃ ಯಸ್ಮಿನ್ ದೇಶೇ ಶಿವಜ್ಞಾನಿ ಭೂತಿಶಾಸನ ಸಂಯುಧಃ ಗತೋ ಯದೃಚ್ಛಯಾದ್ಯಾಪಿ ತಸ್ಮಿಂ ಸ್ತೀರ್ಥಾಃ ಸಮಾಗತಾಃ ಬಹುನಾತ್ರ ಕಿಮುಕ್ತೇನ ಧಾರ್ಯಂ ಭಸ್ಮಂ ಸದಾ ಬುಧೈಃ ಲಿಂಗಾರ್ಚನಂ ಸದಾ ಕಾರ್ಯಂ ಜಪ್ಯೋ ಮಂತ್ರಶ್ಚಡಕ್ಷರಃ ಬ್ರಹ್ಮನಾ ವಿಷ್ಣುನಾ ವಾಪಿ ರುದ್ರೇಣ ಮುನಿಭಿಃ ಸುರೈಃ ಭಸ್ಮಧಾರಣ ಮಾಹಾತ್ಯಂ ನ ಶಕ್ಯಂ ಪರಿಭಾಷಿತುಂ ಇತಿ ವರ್ಣಾಶ್ರಮಾಚಾರೋ ಲುಪ್ತ ವರ್ಣಕ್ರಿಯೋಪಿ ಚ ಪಾಪಾಸಕೃತ್ ತ್ರಿಪುಂಡ್ರಸ್ಯ ಧಾರಣಾತ್ಸೋಪಿ ಮುಚ್ಯತೆ ಏ ಭಸ್ಮಧಾರಣಂ ತ್ಯಕ್ತ್ವಾ ಕರ್ಮ ಕುರ್ವಂತಿ ಮಾನವಾಃ ತೇಷಾಂ ನಾದಿ ವಿನಿರ್ಮೋಕ್ಷಃ ಸಂಸಾರಾ ಜನ್ಮಕೋಟಿಭಿಃ ತೇನಾಧೀತಂ ಗುರೋಃ ಸರ್ವಂ ತೇನ ಸರ್ವಮನುಷ್ಠಿತಂ ಯೇನ ವಿಪ್ರೇಣ ಶಿರಸಿ ತ್ರಿಪುಂಡ್ರಂ ಭಸ್ಮನಾ ಕೃತಂ ಯೇ ಭಸ್ಮಧಾರಿಣಂ ದೃಷ್ಟ್ವಾ ತರಹಾ ಕುರ್ವಂತಿ ತಾದನಂ ತೇಷಾಂ ಚಂಡಾಲತೋ ಜನ್ಮ ಬ್ರಹ್ಮನ್ನೂಹ್ಯಂ ವಿಪಶ್ಚಿತಾ ಮಾನಸ್ತೋಕೇನ ಮಂತ್ರೇಣ ಮಂತ್ರಿತಂ ಭಸ್ಮಧಾರಯೇತ್ ಬ್ರಾಹ್ಮಣ ಕ್ಷತ್ರಿಯಶ್ಚೈವ ಪ್ರೋಕ್ತೇಷ್ವಂಗೇಷು ಭಕ್ತಿಮಾನ್ ವೈಶ್ಯತ್ರಯಂಬಕೇನೈವ ಶೂದ್ರ ಪಂಚಾಕ್ಷರೇಣ ತು ಅನ್ಯಾಸಾಂ ವಿಧವಾ ಸ್ತ್ರೀನಾಂ ವಿಧಿ ಪ್ರೋಕ್ತಶ್ಚ ಶೂದ್ರವತ್ ಪಂಚಬ್ರಹ್ಮಾದಿಮನುಭಿರ್ ಗೃಹಸ್ಥಸ್ಯ ವಿಧೀಯತೆ ತ್ರಯಂಬಕೇನ ಮನುನಾ ವಿಧಿರ್ವೈ ಬ್ರಹ್ಮಚಾರಿಣಃ ಅಘೋರೇನಾಥ ಮನುನಾ ಇತಿ ನಷ್ಟ ವಿಧಿಸ್ಪೃದಃ ಯತಿಸ್ತು ಪ್ರಣವೇನೈವ ತ್ರಿಪುಂಡ್ರಾದೀನಿ ಕಾರಯೇತ್ ಅತಿವರ್ಣಾಶ್ರಮೀ ನಿತ್ಯಂ ಶಿವೋಹಂ ಭಾವನಾತ್ ಪರಾತ್ ಶಿವಯೋಗೀ ಚ ನಿಯತಂ ಈಶಾನೇನಾಪಿ ಧಾರಯೇತ್ ನ ತ್ಯಾಜ್ಯಂ ಸರ್ವವರ್ಣೈಶ್ಚ ಭಸ್ಮಧಾರಣಮುತ್ತಮಂ ಅನ್ಯೈರಪಿ ಯಥಾ ಜೀವೈಃ ತದೇತಿ ಶಿವಶಾಸನಂ ಭಸ್ಮಸ್ನಾನೇನ ಯಾವಂತಃ ಕನಾಸ್ವಾಂಗೇ ಪ್ರತಿಷ್ಠಿತಾಃ ತಾವಂತಿ ಶಿವಲಿಂಗಾನಿ ತತೌ ಧತ್ತೇ ಹಿ ಧಾರಕಃ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾಃ ಶೂದ್ರಾಶ್ಚಾಪಿ ಚ ಸಂಕರಾಃ ಸ್ತ್ರಿಯೋಧ ವಿಧವಾ ಬಾಲಾಃ ಪ್ರಾಪ್ತಾಃ ಪಾಖಂಡಿಕಾ ತಥಾ ಬ್ರಹ್ಮಚಾರೀ ಗೃಹೀಯ ವನ್ಯಃ ಸನ್ಯಾಸೀ ವಾ ವ್ರತೀ ತಥಾ ನಾರ್ಯೋ ಭಸ್ಮ ತ್ರಿಪುಂಡ್ರಾಂಗಾ ಮುಕ್ತಾ ಏವ ನ ಸಂಶಯಃ ಜ್ಞಾನಾಜ್ಞಾನಧೃತೋ ವಾಪಿ ಮನ್ನಿದಃ ತಮೋ ಯಥಾ ಜ್ಞಾನಾಜ್ಞಾನಧೃತಂ ಭಸ್ಮ ಪಾವಯೇ ಸಕಲಂ ನರಂ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದಗೃಹೀ ವಿನೀ ವನೀಪದ್ಯತಿರ್ ವರ್ಣೀ ತಥಾ ಸಂಕರಃ ನಾಶ್ನೀಯಾ ಜಲಮನ್ನಮಲ್ಪಮಿವ ಭಸ್ಮಾಕ್ಷಧೃತ್ಯಾ ವಿನಾ ಭುಕ್ತ್ವಾ ವಾದಗೃಹೀ ವನೀಪದಿರ್ಯತಿರ್ ವರ್ಣೀ ತಥಾ ಸಂಕರಃ ಏನೋಭಂ ನರಕಂ ಪ್ರಯಾತಿ ಸತದ ಗಾಯತ್ರಿ ಜಾಪೇನ ತತ್ ವರ್ಣಾನಾಂ ದ್ರಿಯತೇ ಸ್ತು ಮುಖ್ಯ ಪ್ರಣವ ಜಾಪೇನ ಮುಕ್ತಿರ್ಭವೇದ್ ತ್ರಿಪುಂಡ್ರಂ ಯೇ ವಿನಿಂದಂತಿ ನಿಂದಂತಿ ಶಿವಮೇವತೆ ಧಾರಯಂತಿ ಜಯೇ ಭಕ್ತ್ಯಾ ಧಾರಯಂತಿ ತಮೇವತೆ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗ್ ಅನೀಶಾರ್ಚನಂ ಭನ್ಮ ಜನ್ಮ ಧಿಗ್ವಿದ್ಯಾಂ ಅಶಿವಾಶ್ರಯಾಂ ಧಿಗ್ಭಸ್ಮರಹಿತಂ ಭಾಲಂ ಧಿಗ್ರಾಮಂ ಅಶಿವಾಲಯಂ ಧಿಗನೀಶಾರ್ಚನಂ ಜನ್ಮ ಧಿಗ್ವಿದ್ಯಾಂ ಅಶಿವಾಶ್ರಯಾಂ ಯೇ ನಿಂದಂತಿ ಮಹೇಶ್ವರಂ ತ್ರಿಜಗದಾಂ ಆಧಾರಭೂತಂ ಹರಂ ಯೇ ನಿಂದಂತಿ ತ್ರಿಪುಂಡ್ರಧಾರಣಕರಂ ದೋಷಸ್ತುತ ದರ್ಶನೇ ತೇ ವೈ ಸಂಕರ ಸೂಕರಾ ಸುರಖರ ಶ್ವಕ್ರೋಷ್ಟು ಕೀಟೋಪಮಾ ಜಾತಾಯೇವ ಭವಂತಿ ಪಾಪಪರಮಾಸ್ತೇ ನಾರಕಾಃ ಕೇವಲಂ ತೇ ದೃಷ್ಟ್ವಾ ಶಶಿಭಾಸ್ಕರೌ ನಿಶಿದಿನೇ ಸ್ವಪ್ನೇಪಿ ನೋ ಕೇವಲಂ ಪಶ್ಯಂದು ಶ್ರೀರುದ್ರಸೂಕ್ತ ಜಪತೋ ಮುಚ್ಚೇತ ತೇನಾಧೃತಃ ತತ್ಸಂಭಾಷಣತೋ ಭವೇದ್ಧಿ ನರಕಂ ನಿಸ್ತಾರವಾನಾಚಿತಂ ಹೇ ಭಸ್ಮಾದಿ ವಿಧಾರಣಂ ಹಿ ಪುರುಷಂ ನಿಂದಂತಿ ಮಂದಾಹಿತೇ ನ ತಾಂತ್ರಿಕಸ್ವಧಿಕೃತೋ ನೋಡ್ಭಪುಂಡ್ರಧರೋ ಮುನೆ ಸಂತಪ್ತ ಚಕ್ರಚಿಹ್ನೋತ್ರ ಶಿವಯಜ್ಞೇ ಬಹಿಷ್ಕೃತಃ ತತ್ರೇತೇ ಬಹವೋ ಲೋಕ ಬೃಹಜ್ಜಾ ಬಾಲಚೋದಿತಾಃ ತೇ ವಿಚಾರ್ಯಾಃ ಪ್ರಯತ್ನೇನ ತತೋ ಭಸ್ಮರತೋ ಭವೇತ್ ಯಚ್ಚಂದನೈಶ್ಚಂದನ ಕೋಪಿ ಮಿಶ್ರಂ ಧಾರ್ಯಂ ಹಿ ಭಸ್ಮೈವ ತ್ರಿಪುಂಡ್ರಭಸ್ಮನ ವಿಭೂತಿಭಾಲೋಪದಿ ಕಿಂಚನಾಪಿ ಧಾರ್ಯಂ ಸದಾನೋ ಯದಿ ಸಂಧಿ ಬುದ್ಧಯಃ ತ್ರಿಭಿ ತ್ರಿಪುಂಡ್ರಮಲಕಾವಧಿ ಧಾರಣೀಯಂ ಭಸ್ಮದ್ವಿಜಾಧಿವಿರತೋ ವಿಧವಾಧಿರೇವಂ ತದ್ವತ್ ಸದಾಶ್ರಮಭದಾಂ ವಿಶದಾ ವಿಭೂತಿರ್ ಧಾರ್ಯಾಪವರ್ಗಫಲದಾಂ ಸಕಲಾಘಹಂತ್ರೀ ತ್ರಿಪುಂಡ್ರಂ ಗುರುದೇಯಸ್ತು ಭಸ್ಮನಾ ವಿಧಿಪೂರ್ವಕಂ ಮಹಾಪಾದಕ ಸಂಘಾತೈರ್ಮುಚ್ಯತೆ ಚ ಉಪಪಾದಕೈಃ ಬ್ರಹ್ಮಚಾರೀ ಗೃಹಸ್ಥೋ ವಾ ವಾನಪ್ರಸ್ಥೋಥವಾ ಯತಿಃ ಬ್ರಹ್ಮಕ್ಷತ್ರಾ ಚ ವಿಚ್ಛೂದ್ರಾ ತಥಾನ್ಯೇ ಪತಿತಾಧಮಃ ಉದ್ಧೂಲನಂ ತ್ರಿಪುಂಡ್ರಂ ಚ ಧೃತ್ವಾ ಶುದ್ಧಾ ಭವಂತಿ ಚ ಭಸ್ಮನೋ ವಿಧಿನಾ ಸಮ್ಯಕ್ ಪಾಪರಾಶಿಂ ವಿಹಾಯ ಚ ಭಸ್ಮಧಾರೀ ವಿಶೇಷೇನ ಶ್ರೀಗೋಹತ್ಯಾದಿಪಾದಕೈಃ ವಿರಹತ್ಯಾಶ್ವಹತ್ಯಾಭ್ಯಾಂ ಮುಚ್ಯತೇನಾತ್ರ ಸಂಶಯಃ ಪರದ್ರವ್ಯಾಪಹರಣಂ ಪರದಾರಾಭಿಮರ್ಷಣಂ ಪರನಿಂದ ಪರಕ್ಷೇತ್ರಹರಣಂ ಪರಪೀಡನಂ ಸಸ್ಯಾರಾಮಾದಿಹರಣಂ ಗೃಹದಾವಾಹಿ ಕರ್ಮ ಚ ಗೋಹಿರಣ್ಯ ಮಹಿಷ್ಯಾದಿ ತಿಲಕಂಬಲವಾಸಸಾಂ ಅನ್ನಧಾನ್ಯಜಲಾದೀನಾಂ ನೀಚೇಭ್ಯಶ್ಚ ಪರಿಗ್ರಹ ದಾಶವೇಶ್ಯಾಮತಂಗೀಷು ವೃಷಲೀಷು ನಟೀಷು ಚ ರಜಸ್ವಲಾಸುಕನ್ಯಾಸು ವಿಧವಾಸು ಚ ಮೈಥುನಂ ಮಾಂಸಚರ್ಮರಸಾದೀನಾಂ ಲವಣಸ್ಯ ಚ ವಿಕ್ರಯಃ ವೈಶೂನ್ಯಂ ಕೂಟವಾದಶ್ಚ ಸಾಕ್ಷಿಮಿತ್ಯಾಭಿಲಾಷಿನಾಂ ಏವಮಾದೀನ್ಯ ಸಂಖ್ಯಾನಿ ಪಾಪಾನಿ ವಿವಿಧಾನಿ ಚ ಸದ್ಯ ಏವ ವಿನಶ್ಯಂತಿ ತ್ರಿಪುಂಡ್ರಸ್ಯ ಚ ಧಾರಣಾದ್ ಶಿವದ್ರವ್ಯಾಪಹರಣಂ ಶಿವನಿಂದಾಂ ಚ ಕುತ್ರಚಿತ್ ನಿಂದಾ ಚ ವಿಭಕ್ತಾನಾಂ ಪ್ರಾಯಶ್ಚಿತ್ತೇನ ಶುಧ್ಯತಿ ರುದ್ರಾಕ್ಷಮ್ಯಸ್ಯ ಗಾತ್ರೇಷು ಲಲಾಟೇತು ತ್ರಿಪುಂಡ್ರಕಂ ಸ ಚಾಂಡಾಲೋಪಿ ಸಂಪೂಜ್ಯೋ ವರ್ಣವರ್ಣೋತ್ತಮೋತ್ತಮಃ ಯಾನಿ ತೀರ್ಥಾನಿ ಲೋಕೇಸ್ಮಿನ್ ಗಂಗಾದ್ಯಾಃ ಸರಿತಶ್ಚ ಯಾಃ ಸ್ನಾತೋ ಭವತಿ ಸರ್ವತ್ರ ಲಲಾಟೇತು ತ್ರಿಪುಂಡ್ರಕಂ ಸಪ್ತಕೋಟಿ ಮಹಾಮಂತ್ರಃ ಪಂಚಾಕ್ಷರ ಪುರಸ್ಸರಃ ತಥಾನ್ಯೇ ಕೋಟಿಶೋ ಮಂತ್ರಃ ಶೈವ ಕೈವಲ್ಯ ಹೇತವಃ ಅನ್ಯೇ ಮಂತ್ರಾ ಚ ದೇವಾನಾಂ ಸರ್ವಸೌಖ್ಯಕರಾ ಮುನೇ ತೇ ಸರ್ವೇ ತಸ್ಯ ವಶ್ಯಾಸ್ಯುರ್ ಯೋ ಬಿಭರ್ತಿ ತ್ರಿಪುಂಡ್ರಕಂ ಸಹಸ್ರಂ ಪೂರ್ವಜಾತಾನಾಂ ಸಹಸ್ರಂ ಜನಯಿಷ್ಯತಾಂ ವಂಶಜಾನಾಂ ಜಾತೀನಾಂ ಉದ್ಧರೇತ್ ಯಸ್ತ್ರಿಪುಂಡ್ರಕೃತ್ ಯಹ ಭುಕ್ತ್ವಾ ಕಿಲಾನ್ ಭೋಗಾನ್ ದೀರ್ಘಾಯುರ್ವ್ಯಾಧಿವರ್ಜಿತಃ ಜೀವಿತಾನ್ ತೇ ಚ ಮರಣಂ ಸುಖೇನೈವ ಪ್ರಪದ್ಯತೆ ಅಷ್ಟೈಶ್ವರ್ಯ ಗುಣೋಪೇತಂ ಪ್ರಾಪ್ಯ ದಿವ್ಯ ವಪುಃ ಶಿವಂ ದಿವ್ಯಂ ವಿಮಾನಮಾರುಹ್ಯ ದಿವ್ಯ ತ್ರಿದಶ ಸೇವಿತಂ ವಿದ್ಯಾಧರಾನಾಂ ಸರ್ವೇಷಾಂ ಗಂಧರ್ವಾನಾಂ ಅಹೋಜತಾಂ ಇಂದ್ರಾದಿಲೋಕಪಾಲಾನಾಂ ಲೋಕೇಶು ಚ ಯಥಾಕ್ರಮಂ ಭುಕ್ತ್ವಾ ಭೋಗಾಂ ಚ ವಿಪುಲಾನ್ ಪ್ರದೇಶಾನಾಂ ಪದೇಶು ಚ ಬ್ರಹ್ಮನಃ ಪದಮಾಸಾದ್ಯ ತತ್ರ ಕನ್ಯಾಶತಂ ರಮೇದ್ ತತ್ರ ಬ್ರಹ್ಮಾಯುಷೋಮಾನಂ ಭುಕ್ತ್ವಾ ಭೋಗಾನನೇಕಜಃ ವಿಷ್ಣುರ್ಲೋಕೇ ಲಭೇದ್ ಭೋಗಂ ಯಾವದ್ ಬ್ರಹ್ಮ ಶತಾನ್ಯದಃ ಯಾವದ್ ಬ್ರಹ್ಮ ಶತಾತ್ಯಯಃ ಶಿವಲೋಕಂ ದತಃ ಪ್ರಾಪ್ಯ ಲಬ್ಧೇಷ್ಟಂ ಕಾಮಮಕ್ಷಯಂ ಶಿವಸಾಯುಜ್ಯಮಾಪ್ನೋತಿ ಸಂಶಯೋ ನಾತ್ರ ಜಾಯತಾಂ ಸರ್ವೋಪನಿಷದಾಂ ಸಾರಂ ಸಮಾಲೋಕ್ಯ ಮುಹುರ್ಮುಹುಃ ಇದಮೇವ ಹಿ ನಿರ್ನೀತಂ ಪರಂ ಶ್ರೇಯಸ್ತ್ರಿಪುಂಡ್ರಕಂ ವಿಭೂತಿಂ ನಿಂದತೆ ಯೋ ವೈ ಬ್ರಾಹ್ಮಣಃ ಸೋನ್ಯಜಾತಕಃ ಪ್ರಯಾತಿ ನರಕೇ ಘೋರೇ ಯಾವದ್ ಬ್ರಹ್ಮಾಜ ಧರ್ಮುಕಃ ಶ್ರಾದ್ಧೇ ಯಜ್ಞೇ ಜಪೇ ಹೋಮೇ ವೈಶ್ವದೇವೇ ಸುರಾರ್ಚನೇ ಧೃತತ್ರಿಪುಂಡ್ರಃ ಪೂತಾತ್ಮಾ ಮೃತ್ಯುಂ ಜಯತಿ ಮಾನವಃ ಜಲಸ್ನಾನಂ ಮಲತ್ಯಾಗೇ ಭಸ್ಮಸ್ನಾನಂ ಸದಾಶುಚಿ ಮಂತ್ರಸ್ನಾನಂ ಹರೇತ್ ಪಾಪಂ ಜ್ಞಾನಸ್ನಾನೇ ಪರಂಪದಂ ಸರ್ವತೀರ್ಥೇಷು ಯತ್ಪುಣ್ಯಂ ಸರ್ವತೀರ್ಥೇಷು ಯತ್ಫಲಂ ತತ್ಫಲಂ ಸಮವಾಪ್ನೋತಿ ಭಸ್ಮಸ್ನಾನಕರೋ ನರಃ ಭಸ್ಮಸ್ನಾನಂ ಪರಂ ತೀರ್ಥಂ ಗಂಗಾಸ್ನಾನಂ ದಿನೇ ದಿನೇ ಭಸ್ಮರೂಪೀ ಶಿವಃ ಸಾಕ್ಷಾತ್ ಭಸ್ಮತ್ರೈಲೋಕ್ಯ ಪಾವನಂ ನ ತದೂನಂ ನ ತದ್ಧ್ಯಾನಂ ನ ತದ್ದಾನಂ ಜಪೋ ನ ಸ ತ್ರಿಪುಂಡ್ರೇಣ ವಿನಾಯೇನ ವಿಪ್ರೇಣ ಯದನುಷ್ಠಿತಂ ವಾನಪ್ರಸ್ಥಸ್ಯ ಕನ್ಯಾನಾಂ ದೀಕ್ಷಾದೀನ ನೃಣಾಂ ತಥಾ ಮಧ್ಯಾಹ್ನ ಪ್ರಾಗ್ಜಲೈರ್ಯುಕ್ತಂ ಪರತೋ ಜಲವರ್ಜಿತಂ ಏವಂ ತ್ರಿಪುಂಡ್ರಂ ಯಕ್ಕುರ್ಯಾನ್ ನಿತ್ಯಂ ನಿಯತಮಾನದಃ ಶಿವಭಕ್ತಸ್ಯ ವಿಜ್ಞೇಯೋ ಭುಕ್ತಿಂ ಮುಕ್ತಿಂ ಚ ವಿಂದತಿ ಯತ್ಯಾಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಯಸ್ಯಾಂಗೇನೈವ ರುದ್ರಾಕ್ಷಂ ಏಕೋಪಿ ಬಹುಪುಣ್ಯದಃ ತಸ್ಯ ಜನ್ಮ ನಿರರ್ಥಂ ಸ್ಯಾತ್ ತ್ರಿಪುಂಡ್ರರಹಿತೋ ಯದಿ ಏವಂ ತ್ರಿಪುಂಡ್ರಮಾಹಾತ್ಯಂ ಸಮಾಧಾಕಥಿತಂ ಮಯಾ ರಹಸ್ಯಂ ಸರ್ವಜಂತೂನಾಂ ಗೋಪನೀಯಮಿದಂ ತ್ವಯಾ ತಿಸ್ರೋ ರೇಖಾ ಭವಂತೇವ ಸ್ಥಾನೇಷು ಮುನಿಪುಂಗವಾಃ ಲಲಾಟಾದಿಷು ಸರ್ವೇಷು ಯಥೋಕ್ತೇಷು ಪುಧೈರ್ಮುನೆ ಭ್ರುವೋರ್ಮಧ್ಯಂ ಸಮಾರಭ್ಯ ಯಾವದಂತೋ ಭವೇದ್ ಭ್ರುವೋಃ ತಾವತ್ ಪ್ರಮಾಣಂ ಸಂಧಾರ್ಯಂ ಲಲಾಟೇ ಚ ತ್ರಿಪುಂಡ್ರಕಂ ಮಧ್ಯಮಾನಾಮಿಕಾಂಗುಳ್ಯಾ ಮಧ್ಯೇತು ಪ್ರತಿಲೋಮತಃ ಅಂಗುಷ್ಠೇನ ಕೃತಾ ರೇಖಾ ತ್ರಿಪುಂಡ್ರಾಖ್ಯಾಭಿಧೀಯತೆ ಮಧ್ಯೇಂಗುಲಿಭಿರ್ ಆದಾಯ ತಿತಿರ್ಭಿರ್ಭಸ್ಮಯತ್ತದಃ ತ್ರಿಪುಂಡ್ರಂ ಧಾರಯೇದ್ಭಕ್ತ್ಯಾ ಭುಕ್ತಿ ಮುಕ್ತಿಪ್ರದಂ ಪರಂ ತಿಸೃನಾಂ ಅಪಿ ರೇಖಾನಾಂ ಪ್ರತ್ಯೇಕಂ ನವದೇವತಾಃ ಸರ್ವಗಾತ್ರೇಷು ಸರ್ವತ್ರಾಂಗೇಷು ತಾವಕ್ಷ್ಯೇ ಸಾವಧಾನತಯಾ ಸುನು ಅಕಾರೋ ಗಾರ್ಹಪತ್ಯಾಗಿರ್ ಭೂರ್ಧರ್ಮಶ್ಚ ರಜೋ ಗುಣಃ ಋಗ್ವೇದಶ್ಚ ಕ್ರಿಯಾಶಕ್ತಿ ಪ್ರಾದಸ್ಸವರಮೇವ ಚ ಮಹಾದೇವಶ್ಚ ರೇಖಾಯಾಃ ಪ್ರಥಮಾಯಾಶ್ಚ ದೇವತಾ ವಿಜ್ಞೇಯಾ ಮುನಿ ಶಾರ್ದೂಲಃ ಶಿವದೀಕ್ಷಾಪರಾಯಣೈಃ ಉಕಾರೋ ದಕ್ಷಿಣಾಗ್ನಿಶ್ಚ ನಭಸ್ತತ್ವಂ ಯಜುಸ್ತಥಾ ಮಧ್ಯಂಧಿನಂ ಚ ತವನಂ ಇಚ್ಛಾಶಕ್ತ್ಯಂತರಾತ್ಮಕೋ ಮಹೇಶ್ವರಶ್ಚ ರೇಖಾಯಾ ದ್ವಿತೀಯಾಶ್ಚ ದೇವತಾ ವಿಜ್ಞೇಯಾ ಮುನಿ ಶಾರ್ದೂಲ ಶಿವದೀಕ್ಷಾಪರಾಯಣೈಃ ನಕಾರಾ ಆಹವನೀಯೌ ಚ ಪರಮಾತ್ಮಾ ತಮೋ ದಿವೌ ಜ್ಞಾನಶಕ್ತಿ ಸಾಮವೇದಸ್ ತೃತೀಯಂ ಸವನಂ ತಥಾ ಶಿವಶ್ಚೈವ ಸ ರೇಖಾಯಾ ತೃತೀಯಾಶ್ಚ ದೇವತಾ ವಿಜ್ಞೇಯಾ ಮುನಿ ಶಾರ್ದೂಲ ಶಿವದೀಕ್ಷಾಪರಾಯಣೈಃ ಏವಂ ನಿತ್ಯಂ ನಮಸ್ಕೃತ್ಯ ಸದ್ಭಕ್ತ್ಯಾ ಸ್ಥಾನದೇವತಾಃ ತ್ರಿಪುಂಡ್ರಂ ಧಾರಯೇ ಶುದ್ಧೌ ಭುಕ್ತಿ ಮುಕ್ತಿಂ ಚ ವಿಂದತಿ ಇತ್ಯುಕ್ತಾ ಸ್ಥಾನದೇವಾಶ್ಚ ಸರ್ವಾಂಗೇಷು ಮುನೀಶ್ವರಃ ತೇಷಾಂ ಸಂಬಂಧಿನೋ ಭಕ್ತ್ಯಾ ಸ್ಥಾನಾನಿ ಶೃಣು ಸಾಂಪ್ರತಂ ದ್ವಾತ್ರಿಂಶಸ್ಥಾನಕೇ ವಾರ್ಧಷೋಡಶಸ್ಥಾನಕೇಪಿ ಚ ಅಷ್ಟಸ್ಥಾನೇ ತಥಾ ಚೈವ ಪಂಚಸ್ಥಾನೇಪಿ ತಾನ್ಯಸೇತ್ ಉತ್ತಮಾಂಗಿ ಲಲಾಟೇ ಚ ಕರ್ಣಯೋರ್ನೇತ್ರಯೋ ತಥಾ ನಾಸಾವಕ್ತ್ರಗಲೇಷ್ವೇಕಂ ಹಸ್ತಯೋರುಭಯೋಸ್ತದಃ ಕೂರ್ಪರೆ ಮಣಿಬಂಧೇ ಚ ಹೃದಯೇ ಪಾರ್ಶ್ವಯೋರ್ದ್ವಯೋಃ ನಾಭೌ ಮುಷ್ಕದ್ವಯೇ ಚೈವ ಮೂರ್ವೋರ್ಗುಲ್ಫೇ ಚ ಜಾನುನೀ ಜಂಘಾದ್ವಯೇ ಪದದ್ವಂದ್ವೇ ದ್ವಾತ್ರಿಂಶಸ್ಥಾನಮುತ್ತಮಂ ಅಗ್ನ್ಯಭೂವಾಯು ದಿಗ್ಧೇ ಚ ದಿಕ್ಪಾಲಾನ್ ವಸುಭಿಃ ಸಹ ಧರಾ ಧ್ರುವಶ್ಚ ಸೋಮಶ್ಚ ಆಪಶ್ಚೈವಾನಿಲೋನಳಃ ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸವೋಷ್ಟೌ ಪ್ರಕೀರ್ತಿತಾಃ ಏತೇಷಾಂ ನಾಮ ಮಾತ್ರೇಣ ತ್ರಿಪುಂಡ್ರಂ ಧಾರಯೇದ್ಭುಧಃ ಕುರ್ಯಾದ್ವಾ ಷೋಡಶಸ್ಥಾನೇ ತ್ರಿಪುಂಡ್ರಂ ತು ಸಮಾಹಿತಃ ಶೀರ್ಷಕೇ ಚ ಲಲಾಟೇ ಚ ಕಂಠೇ ಚಾಂಸದ್ವಯೇ ಭುಜೇ ಕೂರ್ಪರೇ ಮಣಿಬಂಧೇ ಚ ಹೃದಯೇ ನಾಭಿಕರ್ಷಕೇ ಪೃಷ್ಠೇ ಚೈವ ಪ್ರತಿಷ್ಠಾಯ ಯಜೇತ್ ತತ್ರಾಶ್ವಿ ದೈವತೆ ಶಿವಂ ಶಕ್ತಿಂ ತಥಾ ರುದ್ರಂ ಈಶಂ ನಾರದಮೇವ ಚ ವಾಮಾದಿರವ ಶಕ್ತಿಶ್ಚ ಏತಾ ಷೋಡಶ ದೇವತಾಃ ನಾಸತ್ಯೋ ದಸ್ರಕಶ್ಚೈವ ಅಶ್ವಿನೌ ದ್ವೌ ಪ್ರಕೀರ್ತಿತೌ ಅಥವಾ ಮೂರ್ಧ್ನೀಕೇ ಚೇಚ ಕರ್ಣಯೋರ್ವದನೆ ತಥಾ ಬಾಹುದ್ವಯೇ ಚ ಹೃದಯೇ ನಾಭ್ಯಾಂ ಊರ್ಯುಗೇ ತಥಾ ಜಾನುದ್ವಯೇ ಚ ಪದಯೋಃ ಪೃಷ್ಠಭಾಗೇ ಚ ಷೋಡಶ ಶಿವಶ್ಚಂದ್ರಶ್ಚ ರುದ್ರಕ್ಕೋ ವಿಘ್ನೇಶೋ ವಿಷ್ಣುರೇವ ವಾ ಶ್ರೀಶ್ಚೈವ ಹೃದಯೇ ಶಂಭುಸ್ತಥಾ ನಾಭೌ ಪ್ರಜಾಪತಿಃ ನಾಗಶ್ಚ ನಾಗಕನ್ಯಾಶ್ಚ ಉಭಯೋರ್ ಋಷಿಕನ್ಯಕಾಃ ಪಾದಯೋಶ್ಚ ಸಮುದ್ರಾಶ್ಚ ತೀರ್ಥಾಃ ಪೃಷ್ಠೇ ವಿಶಾಲತಃ ಇತ್ಯೇವಂ ಷೋಡಶಸ್ಥಾನಂ ಅಷ್ಟಸ್ಥಾನಮಥೋಚ್ಯತೆ गुह्यस्थानं ललाटश्च कर्णद्वयमनुत्तमं अंसयुग्मं च हृदयं नाभिरित्येवमष्टकं ब्रह्मा च ऋषयः सप्त देवता च प्रकीर्तिताः इत्येवं तु समुद्दिष्टं भस्मविद्भिर्मुनीश्वराः अथवा मस्तकं बाहु हृदयं नाभिरेव च पञ्चस्थानान्यसू अमून्याहुर्धारणे भस्मवद्विज्जनाः यथासम्भवनं कुर्यात् देशकालाद्यपेक्षया उद्धुरणेऽपि शक्तश्चेत् त्रिपुण्ड्रादीनि कारयेत् त्रिनेत्रं त्रिगुणाधारं त्रिदेवजनकं शिवं स्मरन्नमः शिवायेति ललाटे तु त्रिपुण्ड्रकम् ईशाभ्यां नमेत्युक्त्वा पार्श्वयोश त्रिपुण्ड्रकम् बीजाभ्यां नमेत्युक्त्वा धारयेतु प्रकोष्ठयोः कुर्याद् अधः पितृभ्यां च उमेशाभ्यां ततोपरि भीमायेति ततः पृष्ठे शिरसः पश्चिमे तथा इति श्रीशिवमहापुराणे प्रथमायां विद्येश्वरसंहितायां भस्मधारणवर्णनो नाम चतुर्विंशोऽध्यायः ॐ
1: ॐ नमः शिवाय।
2: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya.